ನರೋ ನರಶುಂಭತ ಶುಂಭತಾ ನರಃ ನರ ಇತಿ ನರಃ ತಾಗಾಯತ್ರೇಷು ಗಾಯತ್ರೇಷು ತಾತಾಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತ ಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತೇತಿ ಗಾಯತ ತಾ ಮಿತ್ರಸ್ಯ ಮಿತ್ರಸ್ಯ ತಾತಾ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯೇ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಇಂದ್ರಾಗ್ನಿ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಪ್ರಶಸ್ತಯ ಇತಿ ಪ್ರಶಸ್ತಯೇ.

0: ಮಾತಾ ಹವಾಮಹೇ ಹವಾಮಹ ಇತಿ ಹವಾಮಹೇ ಸೋಮಪಾ ಸೋಮ ಪೀತಯೇ ಸೋಮ ಪೀತಯೇ ಸೋಮಪಾ ಸೋಮಪಾ ಸೋಮ ಪೀತಯೇ ಸೋಮಪೇತಿ ಸೋಮಪಾ ಸೋಮ ಪೀತಯ ಇತಿ ಸೋಮ ಪೀತಯೇ ಉಗ್ರಾಸಂತಾ ಸಂತೋಗ್ರೋಗ್ರಾಸಂತಾ ಸಂತಾ ಹವಾಮಹೇ ಹವಾಮಹೇ ಸಂತಾ ಸಂತಾ ಹವಾಮಹೇ ಹವಾಮಹ ಉಪೋಪ ಹವಾಮಹೇ ಹವಾಮಹ ಉಪ ಉಪೇದಮಿದಮುಪೋಪೇದಂ ಇದಂ ಸವನಂ ಸವನಮಿದಮಿದಂ ಸವನಂ ಸವನಂ ಸುತಂ ಸುತಂ ಸವನಂ ಸವನಂ ಸುತಂ ಸುತಮಿತಿ ಸುತಂ ಇಂದ್ರಾಗ್ನಿ ಏಹೇಹೇಂದ್ರಾಗ್ನಿ ಇಂದ್ರಾಗ್ನಿ ಏಹ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ಏಹ ಇಹ ಗಚ್ಛತಾಂ ಗಚ್ಛತಾಂ ಇಹೇಹ ಗಚ್ಛತಾಂ ಗಚ್ಛತಾಮಿತಿ ಗಚ್ಛತಾಂ ತಾ ಮಹಾಂತ ಮಹಾಂತ ತಾತ ಮಹಾಂತ ಮಹಾಂತ ಸದಸ್ಪತಿ ಸದಸ್ಪತಿ ಮಹಾಂತ ಮಹಾಂತ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ಇಂದ್ರಾಗ್ನಿ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ಸದಸ್ಪತಿ ಇತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷೋ ರಕ್ಷ ಇಂದ್ರಾಗ್ನಿ ಇಂದ್ರಾಗ್ನಿ ರಕ್ಷಃ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ರಕ್ಷ ಉಬ್ಜತಮುಬ್ಜತಂ ರಕ್ಷೋ ರಕ್ಷ ಉಬ್ಜತಂ ಉಬ್ಜತಮಿತ್ಯುಬ್ಜತಂ ಅಪ್ರಜಾಸ್ಸಂತು ಸಂತ್ವಪ್ರಜಾ ಅಪ್ರಜಾಸ್ಸಂತು ಸಂತ್ವತ್ರಿಣೋ ತ್ರಿಣಸ್ಸಂತು ಸಂತ್ವತ್ರಿಣಾಃ ಅತ್ರಿಣ ಇತ್ಯತ್ರಿಣಾಃ ತೇನ ಸತ್ಯೇನ ಸತ್ಯೇನ ತೇನ ತೇನ ಸತ್ಯೇನ ಸತ್ಯೇನ ಜಾಗೃತಂ ಜಾಗೃತಂ ಸತ್ಯೇನ ಸತ್ಯೇನ ಜಾಗೃತಂ ಜಾಗೃತಮಧ್ಯಧಿ ಜಾಗೃತಂ ಜಾಗೃತಮಧಿ ಅಧಿಪ್ರಚೇತುನೇ ಪ್ರಚೇತುನೇಧ್ಯಧಿ ಪ್ರಚೇತುನೇ ಪ್ರಚೇತುನೇ ಪದೇ ಪದೇ ಪ್ರಚೇತುನೇ ಪ್ರಚೇತುನೇ ಪದೇ ಪ್ರಚೇತುನ ಇತಿ ಪ್ರಚೇತುನೇ ಪದ ಇತಿ ಪದೇ ಇಂದ್ರಾಗ್ನಿ ಶರ್ಮ ಶರ್ಮೇಂದ್ರಾಗ್ನಿ ಇಂದ್ರಾಗ್ನಿ ಶರ್ಮ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ಶರ್ಮ ಯಚ್ಛತಂ ಯಚ್ಛತಂ ಶರ್ಮ ಶರ್ಮ ಯಚ್ಛತಂ ಯಚ್ಛತಮಿತಿ ಯಚ್ಛತಂ ಓಂ
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Om Namah Shivaya.

0: ओम नमः शिवाय।
1: यू आर लिसनिंग टू शैवम डॉट ऑर्ग रेडियो, द 24/7 स्पिरिचुअल चैनल फ्रॉम शैवम डॉट ऑर्ग।
2: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
3: குருபியோ நம. எல்ல மகனியர்களுக்கும் நமஸ்கார. எந்தினந்தே ஈ தினவும் சக ಒಂದು ಸಂಸ್ಕೃತದ ಸುಭಾಷಿತವನ್ನು ಹೇಳುವ ಮೂಲಕ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀರಾಮಕೃಷ್ಣೋ ನ ಧನಂ ಸಮಾರ್ಜತ್ ನ ಚ ಭವ್ಯಭವನಂ ಸ್ವಸುಖಾಯ ನಿರಮಾತ್ ಕಿಂತು ಸ ಶ್ರೀಪತಿಂ ಹೃದಯೇಸ್ಮ ವೀಕ್ಷತೆ ಕಿಂ ವಾ ತಪೋ ತಥೋಧಿಕಂ ಅಂತ. ಅಂದರೆ ಶ್ರೀರಾಮಕೃಷ್ಣ ಅವರು ಧನವನ್ನು ಹಣವನ್ನು ಸಂಪಾದಿಸಿ ಅದನ್ನು ಸಂಗ್ರಹಿಸಿ ಇಟ್ಕೊಳ್ಳಲಿಲ್ಲ, ಅಥವಾ ಒಂದು ತಮ್ಮ ತಾವು ಸುಖವಾಗಿ ವಾಸಿಸುವುದಕ್ಕೆ ಒಂದು ಭವ್ಯವಾದ ಭವನವನ್ನಾದರೂ ಕಟ್ಟಿಕೊಂಡ್ರೆ ಅಂದರೆ ಅದೂ ಇಲ್ಲ. ಮತ್ತು ಏನು ಆಯಿತು, ಅವರು ತಮ್ಮ ಹೃದಯದಲ್ಲಿ ಶ್ರೀಹರಿಯನ್ನು ಸ್ಥಾಪಿಸಿಕೊಂಡು ನೋಡಿದರು. ಇದಕ್ಕಿಂತ ಏನಾದರೂ ಹೆಚ್ಚಾಗಿದ್ದು ಬೇಕೇನು ಅಂತ ಈ ಸುಭಾಷಿತದ ಅರ್ಥ. ಈ ದಿನದ ನಾಯನಾರ್ ಮಹನೀಯರು ಯಾರು ಅಂತಂದರೆ ತಿರುಜ್ಞಾನ ಸಂಬಂಧ ಅನ್ನುವವರು. ಈ ತಿರುಜ್ಞಾನ ಸಂಬಂಧ ಅವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರ್ವರು ಏನು ಹೇಳಿದ್ದಾರೆ ಅಂತಂದರೆ, ವಂಬರ ವರಿವಂಡು ಮಣನಾರ ಮಲರುಂ ಮಧುಮಲರ್ಂದ ಕೊಂಡ್ರೆಯಾನ್ ಅಡಿಯಲಾರ್ಪೇಣ ಎಂಬಿರಾನ್ ಸಂಬಂಧನ್ ಅಡಿಯಾರ್ಕುಂ ಅಡಿಯೇನ್, ಈ ಥರ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಈ ತಿರುಜ್ಞಾನ ಸಂಬಂಧರವರು ಎಂಥ ಈಶ್ವರನನ್ನು ಪೂಜೆ ಮಾಡಿದ್ದಾರೆ, ಒಲಿಸಿಕೊಂಡಿದ್ದಾರೆ ಅಂತಂದರೆ, ಆ ಈಶ್ವರನು ಕೊಂಡ್ರೈ ಹೂವನ್ನು, ಆ ಕೊಂಡ್ರೈ ಹೂವು ಈಶ್ವ ಬಹಳ ಸುವಾಸನೆಯಂತೆ ಮಧುವಿನಂತೆ ಒಂದು ಸ್ವೀಟ್ ಸಿಹಿಯಾದ ಒಂದು ಫ್ರೇಗ್ರೆನ್ಸ್ ಇದೆ. ಅಂತಹ ಕೊಂಡ್ರೈ ಹೂವನ್ನು ಧರಿಸಿದ್ದಾನೆ. ಆ ಕೊಂಡ್ರೈ ಧರಿಸಿದ ಹೂವನ್ನು ಧರಿಸಿದ ಈಶ್ವರನನ್ನು ತಮ್ಮವರಾಗಿ ಪೂಜಿಸ್ತಾ ಇದ್ದಾರೆ. ಈಶ್ವರ ಬಿಟ್ಟು ಬೇರೆ ನನಗೆ ಗತಿ ಇಲ್ಲ ಅಂತ ಪೂಜಿಸ್ತಾ ಇರೋ ಜ್ಞಾನಿಯಾದ ಈ ತಿರುಜ್ಞಾನ ಸಂಬಂಧರ್ ಅವರು ನನಗೆ ದೇವರ ಸಮಾನ, ನನ್ನ ಒಡೆಯರು, ಅವರ ಅನುಯಾಯಿಗಳಿಗೆ, ಅವರ ಭಕ್ತರುಗಳಿಗೆ ನಾನು ದಾಸ ಅಂತ ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೇಳಿದ್ದಾರೆ. ಇನ್ನು ನಮ್ಮ ತಿರುಜ್ಞಾನ ಸಂಬಂಧರವರ ಚರಿತ್ರೆ ಹೇಗಿದೆ ಸ್ವಲ್ಪ ನೋಡೋಣ. ಇವರು ಬಹಳ ಚಿಕ್ಕವರು ಅಥವಾ ಬಹಳ ದೊಡ್ಡವರು ಅಂದರೆ ಏನು, ಹೀಗೆ ನಾನು ವಿರೋಧವಾದ ಮಾತುಗಳು ಹೇಳ್ತಾ ಇದ್ದೀನಲ್ಲ, ಅರ್ಥದಲ್ಲಿ ವಿರೋಧವಿದೆಯಾದಂದರೆ ಹೋಗ್ತಾ ಗೊತ್ತಾಗತ್ತೆ. ಯಾಕೆ ಇವರು ಬಹಳ ಚಿಕ್ಕವರು ಅಂತ ಹೇಳಿದೆ ಅಂದರೆ, ಇವರು ಕೇವಲ 3 ವರ್ಷದ ಹಸುಗೂಸಿನವರಾಗಿದ್ದಾಗಲೇ ಇವರಿಗೆ ಶಿವಜ್ಞಾನವು ಉಂಟಾಯಿತು, ಶಿವದರ್ಶನ ಉಂಟಾಯಿತು. ಆ ಕ್ಷಣವೇ ಇವರು ಪ್ರಸಿದ್ಧವಾದ ಮಹನೀಯರಾದ ನಾಯನಾರಾದರು, ಬಹಳ ದೊಡ್ಡವರಾದರು. ಈ ನಾನು ಹೇಳಿದ ಶಬ್ದಗಳ ಅರ್ಥ ಹೀಗೆ ವಿವರಣೆ ಇದೆ. ಇದು ಹೋಗ್ತಾ ನಮಗೆ ಅರ್ಥವಾಗುತ್ತೆ. ಇವರು ಶೀರ್ಗಾಳಿ ಅನ್ನೋ ಊರಿನಲ್ಲಿ ಹುಟ್ಟಿದವರು. ಇವರ ತಂದೆಯವರು ಶಿವಪಾದಹೃದಯರ್ ಅಂತ ಇವರ ತಂದೆ ಹೆಸರು. ತಾಯಿಯವರು ಭಗವತಿಯಾರ್ ಅಂತ. ಇವರು ಪರಮಶಿವ ಭಕ್ತರೇ. ಈ ಶೀರ್ಗಾಳಿ ಬಗ್ಗೆ ಒಂದೆರಡು ಮಾತು ಹೇಳೋದಿದೆ. ಈ ಒಂದು ಕಾಲದಲ್ಲಿ ಈ ಊರಿನಲ್ಲಿ, ಇವರ ಸಮೀಪದಲ್ಲಿ ಒಂದು ಮಹಾ ಜಲ ಪ್ರಳಯವಾಯಿತಂತೆ. ಜಲಪ್ರಳಯವಾದಾಗ ಯಾರೂ ಉಳಿಯೋ ಹಾಗಿರಲಿಲ್ಲ. ಎಲ್ಲೆಲ್ಲೂ ನೀರು, ಎಲ್ಲೆಲ್ಲೂ ನೀರು, ಎಲ್ಲ ಮುಳುಗಿ ಹೋಗ್ತಾ ಇದೆ. ಆಗ ಈ ಶೀರ್ಗಾಳಿಯನ್ನು ಊರಿನಲ್ಲೇ ಪರಮೇಶ್ವರನು ಒಂದು ದೊಡ್ಡ ದೋಣಿಯನ್ನು ತೆಗೆದುಕೊಂಡು ಬಂದು ಆ ಊರನ್ನು, ಆ ಊರಿನ ಜನಗಳನ್ನು ಕಾಪಾಡಿದರು ಅಂತ ಇದೆ. ಆದ್ದರಿಂದ ಈ ಊರಿನ ಭಗವಂತನಿಗೆ, ಪರಮೇಶ್ವರನಿಗೆ ದೋಣಿಯಪ್ಪ ಅಂತ ಹೆಸರಾಗಿದೆ. ಇದು ಈ ಊರಿಗೆ ಇನ್ನೂ ಅನೇಕ ಹೆಸರುಗಳು ಕೂಡ ಇದೆ. ಈಗ ಸದ್ಯಕ್ಕೆ ಹೇಳೋದಾದರೆ ಬ್ರಹ್ಮಪುರಿ ಅಂತಲೂ ಕೂಡ ಈ ಊರಿಗೆ ಹೆಸರಿದೆ. ಇದು ಮುಂದೆ ಬರ್ತಾ ಇದೆ. ಅದನ್ನು ತಮಿಳಿನಲ್ಲಿ ಪಿರಮಾಪುರಂ ಅಂತ ಕರೀತಾರೆ. ಇದು ಈ ಊರಿನ ಬಗ್ಗೆ ಒಂದು ವಿಷಯ. ಮತ್ತು ಈ ಕಾಲ, ಆ ಕಾಲದಲ್ಲಿ ಹೇಗಿತ್ತು ಅಲ್ಲಿ ಸಮಾಜ ಅಂತಂದರೆ, ಈ ಶ್ರಮಣರು ಅನ್ನೋರು ತಮ್ಮ ಮತವನ್ನು ಎಲ್ಲೆಲ್ಲೆಲ್ಲೆಲ್ಲೆಲ್ಲೂ ಹರಡಿಬಿಟ್ಟು ಶಿವ ಭಕ್ತರಿಗೆ, ಶಿವ ಮತಕ್ಕೆ, ಶೈವ ಮತಕ್ಕೆ ಏನೂ ಇಲ್ಲದ ಹಾಗೆ ಅವರಿಗೆ ಹಿಂಸೆ ಕೊಡೋದು, ವಿಭೂತಿ ಹಾಕಬಾರ್ದು, ದೇವರ ಹೆಸರು ಹೇಳಬಾರ್ದು, ದೇವಸ್ಥಾನಗಳಿರಬಾರ್ದು ಅನ್ನೋ ಥರ ಒಂದು ಶೈವ ಮತವನ್ನು ತುಳಿದಿಟ್ಟಿದ್ದರು. ಎಲ್ಲೆಲ್ಲೂ ಜೈನ ಮತವೇ ಇರಬೇಕು ಅನ್ನುವ ಒಂದು ಅವರದು ಪ್ರಾಬಲ್ಯ ಜಾಸ್ತಿ ಇತ್ತು. ಈ ಶಿವಪಾದ ಹೃದಯರು ಮತ್ತು ಭಗವತಿ ಅವರಿಬ್ಬರು ಶಿವಭಕ್ತರೇ ಆಗಿದ್ದರಿಂದ ಆದರೂ ಸ್ವಲ್ಪ ಧೈರ್ಯ ಮಾಡಿ ವಿಭೂತಿ ಎಲ್ಲ ಹಚ್ಕೊಳ್ತಾ ಇದ್ದರು. ಈಶ್ವರನಲ್ಲಿ, ದೋಣಿಯಪ್ಪನವರಿನಲ್ಲಿ ಪ್ರಾರ್ಥಿಸಿಕೊಂಡರು, ನನಗೆ ಒಬ್ಬ ಮಗನನ್ನು ಕೊಡಬೇಕು. ಎಂಥ ಮಗ ಬೇಕು ಅಂತಂದರೆ, ಇಲ್ಲಿ ಶ್ರವಣರ ಪ್ರಾಬಲ್ಯ ಜಾಸ್ತಿ ಆಗಿದೆ, ನಮ್ಮ ಶೈವ ಮತ ತುಳಿಯಲ್ಪಟ್ಟಿದೆ, ಮತ್ತೆ ಇದನ್ನು ಪುನರುಜ್ಜೀವನವನ್ನು ಮಾಡತಕ್ಕಂಥ ಒಬ್ಬ ಮಗನನ್ನು ಕೊಡಪ್ಪ ಅಂತ ಈಶ್ವರನ ಕೇಳಿಕೊಂಡ್ರು. ಈಶ್ವರನು ಒಲಿದ, ಇವರ ಪ್ರಾರ್ಥನೆಗೆ ಒಲಿದು ಒಬ್ಬ ಮಗನನ್ನು ಅನುಗ್ರಹ ಮಾಡಿದ. ಆ ಮಗ ಹುಟ್ಟಿದಾಗ ಏನಾಯಿತು, ಸಂಭ್ರಮ. ಎಲ್ಲ ಊರಿನಲ್ಲಿ ವಾತಾವರಣವೇ ಬದಲಾವಣೆ ಆಗೋಯಿತು. ಎಲ್ಲೆಲ್ಲೂ ಸಂಭ್ರಮ, ದೇವತೆಗಳೆಲ್ಲ ಪುಷ್ಪವೃಷ್ಟಿ ಕರೀತಾ ಇದ್ದಾರೆ, ಜಯಘೋಷವಾಗ್ತಾ ಇದೆ. ಊರಿನಲ್ಲಿ ಒಂದು ಆಹ್ಲಾದಕರವಾದ, ಸಂತೋಷಕರವಾದ ವಾತಾವರಣ ಸೃಷ್ಟಿಯಾಯಿತು. ಪಕ್ಷಿಗಳೆಲ್ಲ ಚಿಲುಬರಿಗುಟ್ಟುತ್ತಾ ಸಂತೋಷವಾಗಿವೆ. ಈ ತರಹ ಒಂದು ಸಂತೋಷದ, ಆನಂದದಿಂದ ತುಂಬಿದ ವಾತಾವರಣ ಸೃಷ್ಟಿಯಾಯಿತು ಈ ಮಗು ಹುಟ್ಟಿದಾಗ. ಅದರಿಂದ ಇವರಿಗೂ, ಶಿವಪಾದಹೃದಯರಿಗೂ, ಓಹೋ, ನಾನು ಕೇಳಿದಂಥ ಮಗನನ್ನೇ ಪರಮೇಶ್ವರ ಪ್ರಸಾದಿಸಿದ್ದಾನೆ, ಇವನಿಂದ ನಮ್ಮ ಶೈವಮತ ಪುನರುಜ್ಜೀವನಗೊಳ್ಳುತ್ತೆ ಅಂತ ಅವರು ಭಾವಿಸಿದರು. ಹೀಗೆ ಎಲ್ಲ ಸಂಭ್ರಮದಿಂದ ಇರುವಾಗ ಈ ಹುಡುಗನಿಗೆ ಸ್ವಲ್ಪ ಅಳೋ ಸ್ವಭಾವ, ಎಲ್ಲ ಮಕ್ಕಳು ಅಳುತ್ತವೆ. ಈ ಮಗು ಏನು ಅಳ್ತಾ ಇತ್ತು ಅಂದರೆ, ಅಪ್ಪ ಅಮ್ಮ ಅಂತ ಸಂಬೋಧಿಸಿ, ಅಪ್ಪ ಅಮ್ಮ ಅನ್ನೋ ಸಂಬೋಧಿಸಿ ಅಳ್ತಾ ಇದೆ ಆಗಾಗ. ಇವರೆಲ್ಲ ಏನು ತಿಳ್ಕೊಂಡ್ರು, ಏನೋ ಮಗು ಅಳ್ತಾ ಇದೆ ಅಂತ ಅಂದ್ಕೊಂಡ್ರು. ಆದರೆ ಆ ಮಗುವಿನ ಅರ್ಥ, ಹಾಗೆ ಕೂಗೋದ್ರ ಅರ್ಥ ಏನು ಅಂತಂದರೆ, ಆ ಮಗುವಿಗೆ ಅಪ್ಪ ಅಂತಂದರೆ ಪರಮೇಶ್ವರ ಅದರ ಮನಸ್ಸಿನಲ್ಲಿರೋದು, ಅಮ್ಮ ಅಂತಂದರೆ ಪಾರ್ವತಿ. ಈ ಅಪ್ಪ ಅಮ್ಮನ ಕೂಗಿಕೊಂಡು ಕರೆದುಕೊಂಡು ಅದು ಕೂಗಿ ಅಳ್ತಾ ಇದೆ. ಆದರೆ ಜನಗಳಿಗೆ ಇದು ಅರ್ಥ ಆಗಲಿಲ್ಲ. ಹೀಗೆ ನಡೆದು ಒಂದು ಸುಮಾರು ಮಗುವಿಗೆ 3 ವರ್ಷ ಆಗಿದೆ. ಸುಮಾರು 3 ವರ್ಷ ಆಗಿದಾಗೆ ಆದಾಗ ಒಂದು ದಿವಸ ಈ ಶಿವಪಾದ ಹೃದಯರು ಏನು ಮಾಡಿದ್ದಾರೆ, ನಾನು ದೇವಸ್ಥಾನದ ಕೊಳಕ್ಕೆ ಹೋಗ್ಬಿಟ್ಟು ಸ್ನಾನ ಸಂಧ್ಯಾವಂದನೆ ಇತ್ಯಾದಿ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತೇನೆ ಅಂತ ಹೊರಟರು. ಮಗು ಏನಾಯಿತು, ನಾನು ಬರ್ತೇನಪ್ಪ ಅಂತ ಒಂದು ಹಠ ಹಿಡಿತು. ಭಗವತಿ ಯಾರು ಹೇಳಿದ್ರು, ಮಗುನ ಕರ್ಕೊಂಡು ಹೋಗಿ ಅದಕ್ಕೇನಂತೆ ಅಂತ ಶಿಫಾರಸು ಮಾಡಿದ್ರು. ಸರಿ ಬಾಪ್ಪ ಅಂತ ಮಗುವನ್ನು ಕರ್ಕೊಂಡು, 3 ವರ್ಷದ ಮಗು ಕರ್ಕೊಂಡು ಕೊಳದ ಹತ್ರ ಹೋದರು. ಕೊಳದ ಮೇಲೆ ಮಗುವನ್ನು ಕೂಡಿಸ್ಬಿಟ್ಟು, ನಾನು ಸಂಧ್ಯಾವಂದನೆ ಇತ್ಯಾದಿ ಎಲ್ಲ ಮಾಡಿ ಬರ್ತೇನೆ, ಅದ್ರ ತನಕ ನೀನು ಇಲ್ಲೇ ಕೂತಿರು ಅಂತ ಹೇಳಿಬಿಟ್ಟು ಕೊಳದಳಕ್ಕೆ ಇಳಿದ್ರು. ಕೊಳದಳಕ್ಕೆ ಇಳಿದ್ರು, ಸ್ವಲ್ಪ ಹೊತ್ತು ಮಗು ಕೂತಿತ್ತು ಮೇಲ್ಗಡೆನೆ. ಅದಕ್ಕೆ ಏನೋ ತುಂಬ ಹೊತ್ತಾಗ್ತಾ ಇದೆ, ಅಪ್ಪ ಅಪ್ಪ ಅಂತ ಕರೀತು, ಬರಲಿಲ್ಲ ಈ ಅಪ್ಪ. ಅವರು ಇನ್ನೂ ಅವರ ಕೆಲಸಗಳು ನಡೀತಾ ಇತ್ತು. ಏನಾಯಿತು, ಅಲ್ಲಿಂದ ಹುಡುಗ ಎದ್ದು ದೇವಸ್ಥಾನದ ಕಡೆಗೆ ಹೋಗಿ ಅಲ್ಲಿ ಗೋಪುರವನ್ನು ನೋಡ್ತಾ ಅಪ್ಪ ಅಮ್ಮ ಅಂತ ಕೂಗ್ತಾ ಇದೆ ಮಗು. ಅಲ್ಲಿ ಏನಾಗಿದೆ, ಪರಮೇಶ್ವರನು ಅಲ್ಲೇ ಮೇಲೆ ಕೂತ್ಕೊಂಡು ಪಾರ್ವತಿ ಸಮೇತಲ್ಲಿ ಮಗುವಿಗೆ ದರ್ಶನ ಕೊಡ್ತಾ ಇದ್ದಾರೆ. ಮಗುವಿಗೆ ಪರಮಾನಂದವಾಗಿ ಕಣ್ಣಲ್ಲಿ ನೀರು ಧಾರೆ ಆಗ್ಯ, ಎಂಥ ಅದು ಅಳ್ತಾ ಇಲ್ಲ, ಆನಂದ ಆಶ್ರು. ಅದನ್ನು ನೋಡಿ ಅಪ್ಪ ಅಮ್ಮ ಅಂತ ಕರೆದಾಗ ಪರಮೇಶ್ವರನು, ದಯಾಮಯೇ ನೋಡು, ನಮ್ಮ ಮಗು ಏನೋ ಕೇಳ್ತಾ ಇದೆ, ಹೋಗಿ ನೋಡ್ತೀಯಾ ಅಂತ ಪಾರ್ವತಿಗೆ ಸೂಚನೆ ಕೊಟ್ಟರು. ಪಾರ್ವತಿ ದಯಾಮಯಿ ಕೇಳಬೇಕಾ, ಜಗನ್ಮಾತೆ ಬಂದು ಮಗುವಿನ ಹತ್ರ ಬಂದರು. ಮಗುವನ್ನು ಎತ್ಕೊಂಡು ಅದನ್ನು ಲಾಲನೆ ಪಾಲನೆ ಮಾಡಿ ಮುದ್ದಿಸಿ ತೊಡೆ ಮೇಲೆ ಮಲಗಿಸ್ಕೊಂಡು ಹೀಗೆ ಹೇಳ್ತಾರೆ, ಸ್ತನ್ಯಪಾನವನ್ನು ಮಾಡಿಸಿದರು ಮಗುವಿಗೆ. ಪಾರ್ವತಿಗೆ ಸ್ತನ್ಯಪಾನವನ್ನು ಮಾಡಿಸಿಬಿಟ್ಟು ಒಂದು ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಅದರಲ್ಲಿ ಶಿವಜ್ಞಾನವನ್ನು ಕೂಡ ತುಂಬಿಸಿ ಮಗುವಿಗೆ ಕುಡಿಸಿದರು ಅಂತ ಇದೆ. ಆ ಮಗು ಆ ಹಾಲನ್ನು ಕುಡಿದ ತಕ್ಷಣವೇ ಅದಕ್ಕೆ ಶಿವಜ್ಞಾನ ಉಂಟಾಯಿತು, ತಕ್ಷಣವೇ ಜ್ಞಾನ ಉಂಟಾಯಿತು. ಆಗ ಏನಾಯಿತು, ಈ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ದವರು ಶಿವಪಾದ ಹಿಡಿದ್ರು, ಬಂದು ನೋಡ್ತಾರೆ ಮಗುವಲ್ಲಿ ಕಟ್ಟೆ ಮೇಲಿಲ್ಲ. ಆಗ ಮೇಲೆ ಬಂದು ಎಲ್ಲಿ ಮೈಲಿ ಅಂತ ಹುಡುಕಿದ್ರೆ ಈ ಮಗು ಏನು ಮಾಡಿದೆ, ಈ ದೇವಸ್ಥಾನದ ಕಡೆ ಗೋಪುರದ ಕಡೆ ನೋಡ್ತಾ ನಿಂತಿದೆ. ಇವರಿಗೆ ಬಾಯಿನಲ್ಲಿ ನೋಡಿದ್ರೆ ಮಗುವಿನ ಬಾಯಿನಲ್ಲಿ ಹಾಲು, ಪಕ್ಕದಲ್ಲಿ ಹಾಲಿನ ಒಂದು ಬಟ್ಲು, ಬಂಗಾರದ ಬಟ್ಲು ಎಲ್ಲ ಇದೆ. ಇವರು ಏನಂತ ಊಹೆ ಮಾಡಿದ್ರು, ಯಾರೋ ಬಂದು ಮಗುವಿಗೆ ಹಾಲು ಉಣಿಸಿದ್ದಾರೆ, ಇವ್ರಿಗೆ ಇಷ್ಟ ಆಗಲಿಲ್ಲ, ಯಾರು ಬಂದು ಕುಡಿಸಿದ್ರೋ ಗೊತ್ತಾಗಲಿಲ್ವಲ್ಲ ಅಂತ ಬೇಜಾರಿಯಿಂದ ಮಗುವನ್ನು ಗದರಿಸ್ತಾ ಇದ್ದಾರೆ. ಯಾರು ಹಾಲು ಕೊಟ್ಟವ್ರು ಹೇಳು, ಎಲ್ಲಿಂದ ಬಂತು ಹಾಲು ಅಂತ ಮಗುವನ್ನು, ಅಲ್ಲೇ ಒಂದು ಕೋಲು ಬೇರೆ ಇತ್ತು ಅದನ್ನು ತೆಗೆದುಕೊಂಡು ಮಗುವನ್ನು ಗದರಿಸ್ತಾ ಇದ್ದಾರೆ. ಮಗು ಕಣ್ಣೀರು ಸುರಿಸ್ತಾ ಇದೆ. ಇವರು ಹೆದರಿಸಿದ್ದಕ್ಕೆಲ್ಲ ಅಲ್ಲಿ ಅದು ಆನಂದದಿಂದ ಈಶ್ವರನ ನೋಡಿಬಿಟ್ಟು ಕಣ್ಣೀರು ಸುರಿಸ್ತಾ ಇದೆ. ಅಲ್ಲಿ ಆ ಕಡೆ ಎರಡೂ ಕೈಗಳನ್ನ ಮೇಲೆ ತೋರಿಸ್ಕೊಂಡು ಹೇಳ್ತಾ ಇದೆ, ಉತ್ತರ ಹೇಳ್ತಾ ಇದೆ. ಆ ಉತ್ತರ ಏನು ಅನ್ನೋದು ಅವರು ಅದು ಮಗು ರಚಿಸಿರುವ ಮೊದಲನೆಯ ಪದಿಹ, ಜ್ಞಾನ ತುಂಬಿಬಿಟ್ಟಿದೆ, ಪದಿಹ ರಚನೆ ಮಾಡ್ತಾ ಇದೆ, ಮೇಲುಗಡೆ ತೋರಿಸಿ ಪಾರ್ವತಿ ಪರಮೇಶ್ವರನ ನೋಡ್ತಾ ಇದೆ. ಆದರೆ ಶಿವಪಾದ ಹೃದಯರಿಗೆ ಅದು ಅರ್ಥವೇ ಆಗಲಿಲ್ಲ. ಕಣ್ಣೀರು ಬರ್ತಾ ಇದೆಯಲ್ಲ, ಅದು ಆನಂದಾಶ್ರು. ಈಗ ಆ ಪದಿಹವನ್ನು ಹೇಳ್ತಲ್ಲ ಮಗು, ಅದು ಹೇಗಿದೆ ಅಂತ ಸ್ವಲ್ಪ ಗಮನಿಸೋಣ.

ನಾವು ಕೇಳಿದ್ವಲ್ಲ ಈ ಪದ್ಯಗಳ ಅರ್ಥ ಹೀಗಿದೆ. ಆ ಮಗುವಿಗೆ ಆ ಕವಿಯ ಚಮತ್ಕಾರ ಹೇಗೆ ಉಂಟಾಯಿತು, ಸಂಗೀತ ಜ್ಞಾನ ಹೇಗೆ ಬಂತು, ಇದೆಲ್ಲ ಇದರಲ್ಲಿ ಇದೆ. ಆತ ಸಾಕ್ಷಾತ್ತಾಗಿ ಭಗವಂತನನ್ನು ನೋಡಿ ವರ್ಣಿಸ್ತಾ ಇದ್ದಾನೆ. ಅರ್ಥ ನಾನು ತಾತ್ಪರ್ಯವನ್ನು ಹೇಳ್ತೀನಿ. ಆ ಹುಡುಗನಿಗೆ ಹೇಗೆ ಕಾಣ್ತಾ ಇದೆ, ಅರ್ಧನಾರೀಶ್ವನಾಗಿರುವ ಈಶ್ವರನು ಕಿವಿಯಲ್ಲಿ ಹೆಂಗಸರು ತೊಟ್ಟುಕೊಳ್ಳುವ ಓಲೆ ಅನ್ನು ಈಶ್ವರ ತೊಟ್ಟಿದ್ದಾನೆ. ಮತ್ತು ಕಿರೀಟದಲ್ಲಿ, ಕಿರೀಟ ಧರಿಸಿದ್ದಾನೆ, ಅದರಲ್ಲಿ ಚಂದ್ರನ ಒಂದು ಬಿಂಬವಿದೆ. ಚಂದ್ರನೇ ಇದ್ದಾನೆ, ಬಿಂಬವಲ್ಲ, ಚಂದ್ರನೇ ಇದ್ದಾನೆ. ಅದು ಎಂತಹ ಚಂದ್ರ, ಕ್ರೆಸೆಂಟ್ ಮೂನ್ ಅಂತ. ಮತ್ತು ಯಾವ ಥರ ಇದ್ದಾನೆ, ಯಾವ ವಾಹನದಲ್ಲಿದ್ದಾನೆ ಅಂತಂದರೆ ವೃಷಭಾರೂಢನಾಗಿ ಇದ್ದಾನೆ. ಮಗು ಹೇಳ್ತಾ ಇದೆ, ತಾನು ನೋಡ್ತಾ ಇರೋದನ್ನು ಹೇಳ್ತಾ ಇದೆ. ಸುಳಿಗಾರನಲ್ಲಿ ಅಂದರೆ ಶ್ಮಶಾನದಲ್ಲಿ ವಾಸವಾಗಿರುವ ಈ ಪರಮೇಶ್ವರ ಶವದ ಬೂದಿಯನ್ನು ಮಹಿಮೆಯಲ್ಲೆಲ್ಲ ಪೂಸಿಕೊಂಡು ಇಂಥ ಈಶ್ವರನ ನಾನು ನೋಡ್ತಾ ಇದ್ದೀನಲ್ಲ, ಈಶ್ವರ ನನ್ನ ಹೃದಯವನ್ನು ಕದ್ದುಬಿಟ್ಟಿದ್ದಾನೆ ಅಂತ ಮಗು ಹೇಳ್ತಾ ಇದೆ. ನನ್ನ ಹೃದಯವನ್ನು ಕದ್ದುಬಿಟ್ಟಿರುವ ಕಲ್ಲ ಈ ದೇವರು ಅಂತ ಹೇಳ್ತಾ ಇದ್ದಾನೆ. ಮುಂದೆ ಈ ಪರಮೇಶ್ವರನನ್ನ ಬ್ರಹ್ಮನು ಪೂಜಿಸಿ ಅನುಗ್ರಹ ಪಡೆದ, ಅನುಗ್ರಹವನ್ನು ಪಡೆದ ಮೇಲೆ ಎಲ್ಲ ಋಷಿಗಳು ಇವು ಮತ್ತು ಸಾಧು ಸಂತರು ಎಲ್ಲರೂ ಈತನನ್ನು ಹೊಗಳಿದ್ದಾರೆ. ಅಂಥ ಮಹಾಮಹಿಮನಾದ ಪರಮೇಶ್ವರನು ಈತನಲ್ವೇ ಈ ಬ್ರಹ್ಮಪುರ ಅಂದರೆ ಪಿರಮಾಪುರದಲ್ಲಿ ವಾಸವಾಗಿರುವ ಈ ಈಶ್ವರನು ಮಹಾಮಹಿಮನಾದ ಒಡೆಯನಲ್ಲವೇ ಅಂತ ಮಗು ಹೇಳ್ತಾ ಇದೆ. ಮುಂದೆ ಇನ್ನು ಹೇಗಿದ್ದಾನೆ ಈಶ್ವರ, ಅದು ನೋಡ್ತಾ ಇರೋದು. ಆ ಗಟ್ಟಿಯಾದ ಆಮೆಯ ಚಿಪ್ಪನ್ನು ಧರಿಸಿದ್ದಾನಂತೆ, ಒಂದು ಕುಂಭನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ನಾಗ ಸರ್ಪವನ್ನು ಕತ್ತಿನಲ್ಲಿ ಇಟ್ಕೊಂಡಿದ್ದಾನೆ, ಸುತ್ತಿಕೊಂಡಿದ್ದಾನೆ. ಹೀಗೆ ಅಲಂಕೃತನಾಗಿರುವ ಈಶ್ವರ ಮನುಷ್ಯ ಕಪಾಲವನ್ನು ಭಿಕ್ಷಾಪಾತ್ರೆಯನ್ನಾಗಿ ಇಟ್ಕೊಂಡಿದ್ದಾನೆ. ಮತ್ತು ಇದೆಲ್ಲ ಸಾಲುವಂಥ ಒಂದು ಕಪಾಲ ಭಿಕ್ಷಾಪಾತ್ರೆ, ಅದನ್ನು ತಗೊಂಡು ಹೇಗೆ ಬರ್ತಾ ಇದ್ದಾನೆ ನಡೆದು ಅಂತಂದರೆ, ಆನಂದದಿಂದ, ಟಿವಿಯಿಂದ, ಗರ್ವದಿಂದ, ಗಾಂಭೀರ್ಯದಿಂದ ನಡೆದು ಬರ್ತಾ ಇರೋ ಈ ಶೇವನನ್ನು ನೋಡಿ ದೇವರುಗಳು, ಸಾಧು ಸಂತರುಗಳು ಎಲ್ಲರೂ ಕೈ ಮುಗಿದು ಭಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ. ನನ್ನ ಹೃದಯವನ್ನು ಕದ್ದಿರುವುದೇ ಈಶ್ವರನು, ಈ ಪಿರಮಾಪುರದ ಒಡೆಯನಲ್ಲವೇ, ಎಷ್ಟು ಮಹಾಮಹಿಮನಾದ ಒಡೆಯ ಈಶ್ವರ ಅಂತ ಮಗು ಹೀಗೆ ವರ್ಣನೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಮಗು ಸಾಕ್ಷಾತ್ತಾಗಿ ಪರಮೇಶ್ವರನನ್ನು ದರ್ಶನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಕೊನೆಯ ಒಂದು ಆ ಪದಿಹದ ಪದ್ಯವನ್ನು, ಅದರ ಅರ್ಥ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ.

0: ಒಂದು ಪದಿಹ ಅಂದರೆ 10 ಅಥವಾ 11 ಸ್ಟ್ಯಾಂಡ್ಸ್ ಆಗಲಿರುತ್ತವೆ. ಈಗ ನಾವು ಕೇಳಿದ್ದು ಆ ಪದಿಹದ ಕೊನೆಯ ಪದ್ಯ. ಆ ಪದ್ಯದ ಅರ್ಥ ವಿವರಿಸ್ತೇನೆ. ಮಗು ಏನು ಹೇಳ್ತಾ ಇದೆ ಅಂತಂದರೆ, ಬ್ರಹ್ಮಪುರಿಯಲ್ಲಿ ನೆಲೆಸಿರುವ ಈ ಈಶ್ವರನಿದಾನಲ್ಲ, ಈತನು ನನಗೆ ಪ್ರಸಾದ ಮಾಡಿರುವಂತಹ ಪದಿಹ ಇದು. ಒಂದೊಂದು ಶಬ್ದವು ನನಗೆ ಈಶ್ವರನು ಅನುಗ್ರಹಿಸಿರೋದು, ನಾನು ಹಾರದೆ ಅಂತ ತಿಳ್ಕೋಬೇಕಾಗಿಲ್ಲ. ಬ್ರಹ್ಮಪುರಿಯ ಒಡೆಯನಾದ ಈಶ್ವರನು ನನಗೆ ಒಂದೊಂದು ಶಬ್ದವನ್ನು ನನಗೆ ಅನುಗ್ರಹಿಸಿದ್ದಾನೆ, ಅದನ್ನೇ ನಾನು ಹಾಡಿದ್ದೇನೆ. ಇದರಿಂದ ಜ್ಞಾನ ಸಂಬಂಧಂ ಅಂದ ರಚಿಸಿರುವ ಈ ಪದಿಹವನ್ನು ಯಾರು ಭಕ್ತಿಯಿಂದ, ಅಚಲವಾದ ದೃಢ ನಂಬಿಕೆ ಭಕ್ತಿಯಿಂದ ಹಾಡ್ತಾರೋ, ಅವರು ಮೋಕ್ಷ ಮಾರ್ಗವನ್ನು ಹುಡುಕ್ತಾ ಹೋಗ್ತಾ ಇದ್ದರೆ ಆ ಮಾರ್ಗವು ಕಠಿಣವಾಗಿರೋದಿಲ್ಲ, ಬಹಳ ಸುಲಭವಾಗಿರುತ್ತೆ ಮತ್ತು ಈಶ್ವರನ ಸಾಕ್ಷಾತ್ಕಾರವನ್ನು ಪಡೀತಾರೆ ಅಂತ ಜ್ಞಾನ ಸಂಬಂಧನಾದ ನಾನು ಜ್ಞಾನ ಸಂಬಂಧನ್ ರಚಿಸಿದ ಈ ಪದ್ಯವನ್ನು ಯಾರು ಹೇಳ್ತಾರೋ ಅವರಿಗೆ ಮೋಕ್ಷ ಸಾಧನೆಗೆ ಸುಲಭವಾದ ದಾರಿಯಾಗತ್ತೆ ಅಂತ ಅರ್ಥ. ಇನ್ನು ಮುಂದೆ ನಮಗೆ ಏನು ತಿಳಿಯುತ್ತೆ, ಆ ಕ್ಷಣವೇ ಈ ಮಗು ಹಸುಗೂಸು ಇಷ್ಟೆಲ್ಲ ಹೇಳಿದಲ್ಲ, ಅದು ತಿರುಜ್ಞಾನ ಸಂಬಂಧ ಅನ್ನುವ ಮಹನೀಯರಾದರು. ಎಲ್ಲರೂ ಅಲ್ಲಿ ನೆರೆದಿದ್ದವರಿಗೆಲ್ಲ ಈ ಒಂದು ಮಗು ಇಷ್ಟು ಚೆನ್ನಾಗಿ ಕವಿ ಹೀಗೆ ಒಂದು ಕಾವ್ಯವನ್ನು ರಚಿಸುವ ಯೋಗ್ಯತೆ ಈ ಮಗುವಿಗೆ ಹೇಗೆ ಬಂತು? ನಾವು ನೋಡಿದ್ರೆ ಈ ಕಾವ್ಯದಲ್ಲಿ ಆ ಪ್ರಾಸ ನೋಡಿ, ಪದದ ಪ್ರಾಸ, ಏಡುಡೆಯ ಈಡುಡೆಯ ಕಾಡುಡೆಯ, ಈ ಪದಗಳ ಪ್ರಾಸವೇನು, ಮತ್ತು ಸಂಗೀತದಲ್ಲಿ ಹೇಳ್ತಾ ಇರುವ ಸಂಗೀತ ಜ್ಞಾನವೇನು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಭಕ್ತಿ, ಭಗವಂತನನ್ನೇ ಕಂಡುಬಿಟ್ಟೆ ಅಂತ ಹೇಳ್ತಾ ಇರೋದು, ಈ ಒಂದು ಚಿಕ್ಕ ಮಗುವಿಗೆ ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ, ಆ ಮಾತೆ ತಾಯಿ ಜ್ಞಾನವೆಂಬ ಹಾಲನ್ನು ಮಗುವಿಗೆ ನೇರವಾಗಿ ಕುಡಿಸಿದಾಳೆ, ಶಿವಜ್ಞಾನವನ್ನು ಸೇರಿಸಿದಾಳೆ, ಅದರಿಂದ ಈ ಜ್ಞಾನವು ಬಂದಿದೆ. ಅಂದರೆ ಭಗವಂತನ ಅನುಗ್ರಹವಿದ್ದರೆ ಏನು ಬೇಕಾದರೂ ಪವಾಡಗಳಾಗುತ್ತೆ. ಅದಕ್ಕೆ ಇದೊಂದು ಗೊತ್ತಿದ್ವೆ, ಇದೊಂದು ಹೇಳಿದಾರಲ್ಲ, ಪಂಗುಂ ಲಂಘಯತೇಗಿರಿಂ, ಅಂದರೆ ಭಗವಂತನ ಅನುಗ್ರಹವಿದ್ದರೆ ಒಬ್ಬ ಹೆಳವನು ಕೂಡ ಒಂದು ಪರ್ವತವನ್ನು ಹಾರಿಬಿಡ್ತಾನೆ. ಭಗವಂತನ ಅನುಗ್ರಹ ಇದ್ದರೆ ಏನು ಬೇಕಾದರೂ ನಡೆಯುತ್ತೆ. ಹೀಗೆ ಎಲ್ಲರೂ ನೋಡ್ತಾ ಇದ್ದಾರೆ ಈ ಮಗು ಹೀಗೆ ಅದ್ಭುತವಾದ ಒಂದು ಪದಿಹವನ್ನು ಹಾಡಿದೆ, ಮೇಲಿಂದ ಜಯಘೋಷವಾಗ್ತಾ ಇದೆ, ದೇವತೆಗಳು ಎಲ್ಲರೂ ಕೂಡ ಜಯಘೋಷ ಮಾಡ್ತಾ ಇದ್ದಾರೆ, ಮತ್ತು ಪುಷ್ಪವೃಷ್ಟಿ ನಡೆದಿದ್ದಾರೆ. ಮಗುವನ್ನು ತಂದೆಯವರು ಆವಾಗ ಅರ್ಥವಾಯಿತು, ಈ ಮಗು ದೇವರ ಮಗು, ಅಂದರೆ ಆಡುಡಿಯ ಪಿಳ್ಳೆಯಾರ್. ಆಡುಡಿಯ ಪಿಳ್ಳೆಯಾರ್ ಅಂತಂದರೆ ದೇವರು ಈ ಮಗುವನ್ನು ತನ್ನವನನ್ನಾಗಿ ಮಾಡಿಕೊಂಡ್ರು ಅಂತ. ಆ ಮಗು ದೇವರನ್ನು ಗಿಟ್ಟಿಸ್ಕೊಂಡ್ಬಿಡ್ತು, ಆಡುಡಿಯ ಪಿಳ್ಳೆಯಾರ್ ಅಂತಾಯಿತು. ಮಗುವನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ದೇವಸ್ಥಾನದಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ, ಸಂಭ್ರಮವೋ ಸಂಭ್ರಮ, ದೇವತೆಗಳೆಲ್ಲ ಮೆಚ್ಚಿಬಿಟ್ರು, ಊರೆಲ್ಲ ಆನಂದದಿಂದ ತುಂಬಿದೆ. ಅಲ್ಲಿದ್ದ ಶಿವಭಕ್ತರು ಎಲ್ಲರೂ ಕೂಡ ಆನಂದದಿಂದ ಮಗುವನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ, ಊರಲ್ಲೆಲ್ಲ ಸಂಭ್ರಮ. ಹೇಗೆ ಊರಲ್ಲ ಸಂಭ್ರಮ ಹೇಗೆ ಅಂತಂದರೆ, ಪಕ್ಷಿಗಳು, ವಾತಾವರಣವೇ ಒಂದು ಹಬ್ಬದ ವಾತಾವರಣ, ಸಂಭ್ರಮದಿಂದ ಕೂಡಿದೆ, ಈ ಥರ ಬದಲಾವಣೆ ಆಯಿತು ಅಲ್ಲಿ ಅಂತ ಶೇಖಿಯಾರವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅದು ಒಂದು ಸಂಭ್ರಮವಾದ, ಎಲ್ಲರೂ ಮೆಚ್ಚಬೇಕಾದಂತಹ, ಸೆಲೆಬ್ರೇಟ್ ಮಾಡಬೇಕಂತಹದ ದಿವಸವೇ ಆಗೋಯಿತು. ಹೀಗೆ ಅವರು ಆ ದಿವಸದಿಂದ ತಿರುಜ್ಞಾನ ಸಂಬಂಧ, ಇನ್ನು ಮುಂದೆ ನಾವು ಮಗು ಅಂತ ಕರೆಯೋ ಹಾಗಿಲ್ಲ, ಮಹಾಜ್ಞಾನಿಯಾದ ತಿರುಜ್ಞಾನ ಸಂಬಂಧರಂತ ಆದರು. ಊರನ್ನೆಲ್ಲ ಮೆರವಣಿಗೆ ಆಯಿತು, ಪ್ರಸಿದ್ಧರಾದ ಮಹಾಶಿವಭಕ್ತಿಯನ್ನು ಹೊಂದಿದ ಮಹಾನುಭಾವರಾದರು ಇವರು ತಿರುಜ್ಞಾನ ಸಂಬಂಧರ್. ಮಾರನೇ ದಿವಸವೇ ಈ ತಂದೆಯವರು ಶಿವಪಾದ ಹೃದಯರವರು ಎಲ್ಲ ಮಗು ತಾನೇ ಹೆಗಲ ಮೇಲೆ ಕೂಡಿಸ್ಕೊಂಡು ಸಂತೋಷದಿಂದ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಮಾರನೇ ದಿವಸವೇ ತಿರುಕ್ಕೋಲಕ ಅಂತ ಪಕ್ಕದಲ್ಲಿ ಇದ್ದ ಇನ್ನೊಂದು ಸ್ಥಳ, ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಈ ಮಗು ಹೋಯಿತು. ಅಲ್ಲಿ ಸಪ್ತಪುರೀಶ್ವರರಂತ ದೇವರು, ಪರಮೇಶ್ವರನ ಹೆಸರು ಆ ದೇವಸ್ಥಾನದಲ್ಲಿ, ಸಪ್ತಪುರೀಶ್ವರರಂತ. ಮಗುವನ್ನು ಕರ್ಕೊಂಡು ಹೋದರು ದೇವಸ್ಥಾನ ನೋಡ್ತಾನೆ. ಪದಿಹಾ ಹಾರಕ್ಕೆ ಶುರು ಮಾಡ್ತು ದೇವಸ್ಥಾನದೊಳಗೆ. ಪದಿಹಾರ ಹಾರ್ತಾ ಹಾರ್ತಾ ಕೈಯಲ್ಲಿ ತಾಳ ಹಾಕ್ಕೊಳ್ತಾ ಇದೆ ಮಗು. ಕೈಯಲ್ಲಿ ತಾಳ ಹಾಕ್ಕೊಳ್ತಾ ಇದ್ದರೆ ಮಗುಗೆ ಹಾಕಿ ಏಟಿನ ಇದಕ್ಕೆ ತಾಳ ಹಾಕೋದ್ರಿಂದ ಕೈಯೆಲ್ಲ ಪಾಪ ಒಳಗೆ ಕೆಂಪಾಗಿಬಿಟ್ಟಿದೆ. ಇದನ್ನು ಪರಮೇಶ್ವರನು ಗಮನಿಸಿದರು. ಗಮನಿಸಿಬಿಟ್ಟು ಅಯ್ಯೋ ನನ್ನ ಮಗುಗೆ ಕೈ ಎಷ್ಟು ನೋವಾಗ್ತಾ ಇದೆಯೋ ಪಾಪ ತಾಳ ಹಾಕಿ ಅಂತ ಹೇಳಿಬಿಟ್ಟು ಒಂದು ಬಂಗಾರದ ತಾಳ ಜೊತೆ ಅಂದರೆ ಸಿಂಬಲ್ಸ್ ಅಂತ ಹೇಳ್ತೀವಲ್ಲ ಬಂಗಾರದ ಸಿಂಬಲನ್ನು ಕೊಟ್ಟರು ತಾಳ. ಅದರಲ್ಲಿ ಈ ಹುಡುಗ ತಾಳ ಹೀಗೆ ಹಾಕಿದ್ರೆ ಶಬ್ದ ನಾದ ಇಲ್ಲ. ಬಂಗಾರವೇ ಆಗಲಿ ಬೆಳ್ಳಿಯೇ ಆಗಲಿ ಅದು ನೋಬಲ್ ಮೆಟಲ್ಸ್ ಅಂತ ಕರೆಸ್ಕೊಂಡ್ರೂ ಕೂಡ ಈ ನಾದ ಉತ್ಪತ್ತಿ ಆಗೋದಿಲ್ಲ. ಟಕ್ಕು ಟಕ್ಕು ಅಂತ ಏನೋ ಕೆಟ್ಟ ಶಬ್ದವೇ ಬರುತ್ತೆ. ಇದನ್ನು ಪಾರ್ವತಿ ಅಂಬೆ ಪಾರ್ವತಿ ಗಮನಿಸಿದರು. ಹೀಗಾದರೆ ನಡೆಯೋದಿಲ್ಲ, ಇದಕ್ಕೆ ಒಳ್ಳೆ ನಾದವನ್ನು ಕೊಡಬೇಕು ಈ ಸಿಂಬಲ್ಗಳಿಗೆ ಅಂತ ಹೇಳಿ ಒಂದು ಒಳ್ಳೆ ನಾದ ಬರಬೇಕು, ಟಿಂಗ್ ಟಿಂಗ್ ಅಂತ ನಾದ ಬರಬೇಕು. ಆ ಥರ ಒಂದು ಅನುಗ್ರಹವನ್ನು ಮಾಡಿದರು. ಇದರಿಂದ ಈ ಪಾರ್ವತಿ ಅಮ್ಮನವರಿಗೆ ಇಲ್ಲಿ ಓಷೈ ಕೊಡುತ್ತ ನಾಯಕಿ ಅಂತ ಹೆಸರು ಬಂದಿದೆ. ಹೀಗೆ ಆ ನಂತರದಿಂದ ಇವರು ಆ ತಾಳಗಳನ್ನು ಸಿಂಬಲ್ಸನ್ನು ಯೂಸ್ ಮಾಡಿಕೊಂಡು ಪದಿಗಳನ್ನು ಹಾಡಿ ಒಂದು ಒಂದೇ ಮುಂದೂರಿಗೆ ಹೋಗ್ತಾ ಇದ್ದರು ಅಂತ ಹೇಳಲ್ಪಟ್ಟಿದೆ. ಇವರು ರಚಿಸಿದ ಪದಿಗಗಳ ಸಂಗ್ರಹಕ್ಕೆ ತೇವಾರಂ ಅಂತ ಹೆಸರಿದೆ. ತೇವಾರಂ ಅಂತಂದರೆ ಏನು? ದೇವರಿಗೆ ಹಾಕುವ ಹೂವಿನ ಮಾಲೆ. ತೇವಾರಂ ಅಂದರೆ ಎಂಥ ಹಾರ ಹಾಕಿದರು? ಬರೀ ಗೀತೆಗಳ ಹಾಡುಗಳ ಹಾರ ತೇವಾರಂ. ಅಂದರೆ ದೇವರಿಗೆ ನಾವು ಹೂವಿನ ಹಾರ ಹಾಕ್ತೀವಿ, ಅದನ್ನು ಪೂಮಾಲೆ ಅಂತ ಕರೀತಾರೆ. ಹಾಡುಗಳ ಮಾಲೆ ಹಾಕಿದ್ರೆ ಪಾಮಾಲೆ ಅಂತ ಹೆಸರು. ಈ ಪಾಮಾಲೆ ಅಂತಂದರೆ ದೇವರಿಗೆ ಹಾಡುಗಳ ಮೂಲಕ ಹಾಕುವ ಅರ್ಪಿಸುವ ಹಾರ ತೇವಾರಂ ಅಂತ ಇದು. ಇವರು ಒಂದೊಂದು ಕ್ಷೇತ್ರಗಳಿಗೂ ಅಲ್ಲಿಂದ ಹೋಗ್ತಾಯಿದ್ರು. ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು, ಮಗು ಅಲ್ವೇ, ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾಯಿದ್ರು. ಇವರಿಗೆ ತಿರುನೀಲಕಂಠ ಬಾಣರ್ ಅನ್ನುವ ಮತ್ತೊಬ್ಬ ನಾಯನಾರವರ ಭೇಟಿಯಾಯಿತು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಏನಾಯಿತು ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪೆರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karmashaka, Adhyayam 15.
3: Atha Panchadashodhyayaham Om Dhruvakshi.

0: ಸಂವೀಶಂತು ತಯಾ ದೇವತಾಯಾಂಗಿರಸ್ವಧ್ರುವೇಸೀದತಂ
1: ಇಶಶ್ಚೋರ್ಜಶ್ಚ ಶಾರದಾರುತು ಅಗ್ನೇರಂತಶ್ಲೇಷೋಸಿ
0: ಕಲ್ಪೇತಾನ್ ದ್ಯಾವಾ ಪೃಥಿವೀ ಕಲ್ಪಂತಾಮಾಪ ಔಷಾಧಯಃ ಕಲ್ಪಂತ ಮಗ್ನಯಃ ಪೃಥಂ ಮಮ ಜ್ಯೇಷ್ಠ್ಯಾ ಯಸವ್ರಾತಾಃ ಯೇ ಅಗ್ನಯಃ ಸಮಾನಸೋಂ

ದೇವಾ ದೇವತಾ ಬೃಹಸ್ಪತಿರ್ ದೇವತಾ ಇಂದ್ರೋ ದೇವತಾ ವರುಣೋ ದೇವತಾ ಮೂರ್ಧಾಸಿರಾಡ್ ಧ್ರುವಾಸಿ ಧರುಣಾ ಧರ್ತ್ರ್ಯಾಸಿ ಧರಾಣಿ ಆಯು

0: ಭಾಗೋಸಿಪೂಷ್ಣ ಆಧಿಪತ್ಯಮೋಜಸ್ಪ್ರತಂದ್ರೇಣ ವಸ್ತೋಮಾ ದೇವಸ್ಯಾಸವಿತುರ್ಭಾಗೋಸಿ ಬೃಹಸ್ಪತೆರಾಧಿಪತ್ಯಜ್ಞ ಸಮೀಚೀರ್ದಿಶ ಸ್ಮೃತ ಶ್ಚಾತುಷ್ಟೋಮಸ್ತೋಮಾ ಯವಾನಾಂ ಭಾಗೋಸ್ಯ ಯಾವಾನಾಮಾಧಿಪತ್ಯಂ ಪ್ರಜಾಸ್ಪೃತಾಶ್ಚಾತುಶ್ಚತ್ವಾರ್ಯೇಷ ಸ್ತೋಮಾ ಋಭೂನಾಂ ಭಾಗೋಸಿ ವಿಶ್ವೇಷಾಂ ದೇವಾನಾಮಾಧಿಪತ್ಯಂ ಭೂತಜ್ಞ ಸ್ಪ್ರತಂತ್ರಾಯ ಸ್ತ್ರಿಜ್ಞೇಷ ಸ್ತೋಮಾ ಸಹಶ್ಚ ಸಹಸ್ಯಶ್ಚ ಹೈಮಂತಿಕಾ ಋತು ಅಗ್ನೇರಂತಶ್ಲೇಷೋಸಿ ಕಲ್ಪೇತಾನ್ ದ್ಯಾವಾ ಪೃಥಿವೀ ಕಲ್ಪಂತಾಮಾಪ ಓಷಾಧಯಃ ಕಲ್ಪಂತ ಮಗ್ನಯಃ ಪೃಥಂ ಮಮ ಜ್ಯೇಷ್ಠ್ಯಾಯ ಸವ್ರಾತಾಃ ಯೇ ಅಗ್ನಯಃ ಸಮಾನಸೋಂತರಾ ದ್ಯಾವಾ ಪೃಥಿವೀ ಇಮೇ ಹೈಮಂತಿಕಾ ಋತು ಆಭಿಕಲ್ಪಮಾನಾ ಇಂದ್ರಾಮಿವ ದೇವಾ ಆಭಿಸಂವೀಶಂತು ತಯಾ ದೇವತಾಯಾಂಗಿರಸ್ವಧ್ರುವೇಸೀದತಂ ಏಕಾಯಾಸ್ತು ವತ ಪ್ರಜಾ ಆಧೀಯಂತ ಪ್ರಜಾಪತಿರಧಿಪತಿರಾಸೀತ್ತಿಸೃಭಿರಸ್ತು ವತ ಬ್ರಹ್ಮ ಆಸೃಜ್ಯತ ಬ್ರಹ್ಮ ನಸ್ಪತಿರಧಿಪತಿರಾಸೀತ್ ಪಂಚಭಿರಸ್ತು ವತ ಭೂತಾನ್ಯಾಸೃಜ್ಯಂತ ಭೂತಾನಾಂ ಪತಿರಧಿಪತಿರಾಸೀತ್ ಸಪ್ತಭಿರಸ್ತು ವತ ಸಪ್ತರ್ಷಯೋ ಸೃಜ್ಯಂತ ಧಾತಾಧಿಪತಿರಾಸೀತ್ ನವಭಿರಸ್ತುವತ ಪಿತರೋ ಸೃಜ್ಯಂತಾದಿತಿರಧಿಪತ್ನ್ಯಾಸೀದೇಕಾದಶಭಿರಸ್ತುವತ ಋತವೋ ಸೃಜ್ಯಂತಾರ್ತವ ಅಧಿಪತಯ ಆಸನ್ ತ್ರಯೋದಶಭಿರಸ್ತುವತ ಮಾಸಾ ಅಸೃಜ್ಯಂತ ಸಂವತ್ಸರೋಧಿಪತಿರಾಸೀತ್ ಪಂಚದಶಭಿರಸ್ತುವತ ಕ್ಷತ್ರಮಾಸೃಜ್ಯತೇಂದ್ರೋಧಿಪತಿರಾಸೀತ್
1: ಸಪ್ತದಶಭಿರಸ್ತುವತ ಗ್ರಾಮ್ಯಾಃ ಪಶವೋ ಸೃಜ್ಯಂತ ಬೃಹಸ್ಪ

ಕಾಯ ಏಕಗಪಾಲೋ ಬಾಜಿಪದೇ ಪ್ರಾತರಷ್ಟಾಗಪಾಲೋ ಮರಭ್ಯ ಸಾಂದ ಫಲೇಭ್ಯ ಮತ್ಯಂದಿನ

ಭತಾ ನರೋ ನರಶುಂಭತ ಶುಂಭತಾ ನರಃ ನರ ಇತಿ ನರಃ ತಾಗಾ ಯತ್ರೇಷು ಗಾಯತ್ರೇಷು ತಾತಾಗಾ ಯತ್ರೇಷು ಗಾಯತ್ರೇಷು ಗಾಯತ ಗಾಯತ ಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತೇತಿ ಗಾಯತ ತಾ ಮಿತ್ರಸ್ಯ ಮಿತ್ರಸ್ಯ ತಾತಾ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯೇ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಇಂದ್ರಾಗ್ನಿ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಪ್ರಶಸ್ತಯ ಇತಿ ಪ್ರಶಸ್ತಯೇ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigulgu Namaskara. Endinante ee dinavu saha ondu samskrutada subhashitavannu heluva ಮೂಲಕ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀರಾಮಕೃಷ್ಣ ನ ಧನಂ ಸಮಾರ್ಜತ್ ನ ಚ ಭವ್ಯಭವನಂ ಸ್ವಸುಖಾಯ ನಿರಮಾತ್ ಕಿಂತು ಸ ಶ್ರೀಪತಿಂ ಹೃದಯೇಸ್ಮ ವೀಕ್ಷತೆ ಕಿಂ ವಾ ತಪೋ ತಥೋಧಿಕಂ ಅಂತ. ಅಂದರೆ ಶ್ರೀರಾಮಕೃಷ್ಣ ಅವರು ಧನವನ್ನು ಹಣವನ್ನು ಸಂಪಾದಿಸಿ ಅದನ್ನು ಸಂಗ್ರಹಿಸಿ ಇಟ್ಕೊಳ್ಳಲಿಲ್ಲ, ಅಥವಾ ಒಂದು ತಮ್ಮ ತಾವು ಸುಖವಾಗಿ ವಾಸಿಸುವುದಕ್ಕೆ ಒಂದು ಭವ್ಯವಾದ ಭವನವನ್ನಾದರೂ ಕಟ್ಟಿಕೊಂಡ್ರೆ ಅಂದರೆ ಅದೂ ಇಲ್ಲ. ಮತ್ತು ಏನು ಆಯಿತು, ಅವರು ತಮ್ಮ ಹೃದಯದಲ್ಲಿ ಶ್ರೀಹರಿಯನ್ನು ಸ್ಥಾಪಿಸಿಕೊಂಡು ನೋಡಿದರು. ಇದಕ್ಕಿಂತ ಏನಾದರೂ ಹೆಚ್ಚಾಗಿದ್ದು ಬೇಕೇನು ಅಂತ ಈ ಸುಭಾಷಿತದ ಅರ್ಥ. ಈ ದಿನದ ನಾಯನಾರ್ ಮಹನೀಯರು ಯಾರು ಅಂತಂದರೆ ತಿರುಜ್ಞಾನ ಸಂಬಂಧ ಅನ್ನುವವರು. ಈ ತಿರುಜ್ಞಾನ ಸಂಬಂಧ ಅವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ವಂಬರ ವರಿವಂಡು ಮಣನಾರ ಮಲರುಂ ಮಧುಮಲರಿಂದ ಕೊಂಡ್ರೆಯಾನ್ ಅಡಿಯಲಾರ್ಕೇಣ ಎಂಬಿರಾನ್ ಸಂಬಂಧನ್ ಅಡಿ ಯಾರ್ಕುಂ ಅಡಿಯೇನ್, ಈ ಥರ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಈ ತಿರುಜ್ಞಾನ ಸಂಬಂಧರವರು ಎಂಥ ಈಶ್ವರನನ್ನು ಪೂಜೆ ಮಾಡಿದ್ದಾರೆ, ಒಲಿಸ್ಕೊಂಡಿದ್ದಾರೆ ಅಂತಂದರೆ, ಆ ಈಶ್ವರನು ಕೊಂಡ್ರೈ ಹೂವನ್ನು, ಆ ಕೊಂಡ್ರೈ ಹೂವು ಈಶ್ವ ಬಹಳ ಸುವಾಸನೆಯಂತೆ ಮಧುವಿನಂತೆ ಒಂದು ಸ್ವೀಟ್ ಸಿಹಿಯಾದ ಒಂದು ಫ್ರೇಗ್ರೆನ್ಸ್ ಇದೆ. ಅಂತಹ ಕೊಂಡ್ರೈ ಹೂವನ್ನು ಧರಿಸಿದ್ದಾನೆ. ಆ ಕೊಂಡ್ರೈ ಧರಿಸಿದ ಹೂವನ್ನು ಧರಿಸಿದ ಈಶ್ವರನನ್ನು ತಮ್ಮವರಾಗಿ ಪೂಜಿಸ್ತಾ ಇದ್ದಾರೆ. ಈಶ್ವರ ಬಿಟ್ಟು ಬೇರೆ ನನಗೆ ಗತಿ ಇಲ್ಲ ಅಂತ ಪೂಜಿಸ್ತಾ ಇರೋ ಜ್ಞಾನಿಯಾದ ಈ ತಿರುಜ್ಞಾನ ಸಂಬಂಧ ಅವರು ನನಗೆ ದೇವರ ಸಮಾನ, ನನ್ನ ಒಡೆಯರು, ಅವರ ಅನುಯಾಯಿಗಳಿಗೆ ಅವರ ಭಕ್ತರುಗಳಿಗೆ ನಾನು ದಾಸ ಅಂತ ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೇಳಿದ್ದಾರೆ. ಇನ್ನು ನಮ್ಮ ತಿರುಜ್ಞಾನ ಸಂಬಂಧರವರ ಚರಿತ್ರೆ ಹೇಗಿದೆ ಸ್ವಲ್ಪ ನೋಡೋಣ. ಇವರು ಬಹಳ ಚಿಕ್ಕವರು ಅಥವಾ ಬಹಳ ದೊಡ್ಡವರು ಅಂದರೆ ಏನು, ಹೀಗೆ ನಾನು ವಿರೋಧವಾದ ಮಾತುಗಳು ಹೇಳ್ತಾ ಇದ್ದೀನಲ್ಲ, ಅರ್ಥದಲ್ಲಿ ವಿರೋಧವಿದೆಯಾದಂತಂದರೆ ಹೋಗ್ತಾ ಗೊತ್ತಾಗತ್ತೆ. ಯಾಕೆ ಇವರು ಬಹಳ ಚಿಕ್ಕವರು ಅಂತ ಹೇಳಿದೆ ಅಂದರೆ, ಇವರು ಕೇವಲ 3 ವರ್ಷದ ಹಸುಗೂಸಿನವರಾಗಿದ್ದಾಗಲೇ ಇವರಿಗೆ ಶಿವಜ್ಞಾನವು ಉಂಟಾಯಿತು, ಶಿವದರ್ಶನ ಉಂಟಾಯಿತು. ಆ ಕ್ಷಣವೇ ಇವರು ಪ್ರಸಿದ್ಧವಾದ ಮಹನೀಯರಾದ ನಾಯನಾರಾದರು, ಬಹಳ ದೊಡ್ಡವರಾದರು. ಈ ನಾನು ಹೇಳಿದ ಶಬ್ದಗಳ ಅರ್ಥ ಹೀಗೆ ವಿವರಣೆ ಇದೆ, ಇದು ಹೋಗ್ತಾ ನಮಗೆ ಅರ್ಥವಾಗುತ್ತೆ. ಇವರು ಶೀರ್ಗಾಳಿ ಅನ್ನೋ ಊರಿನಲ್ಲಿ ಹುಟ್ಟಿದವರು. ಇವರ ತಂದೆಯವರು ಶಿವಪಾದಹೃದಯರ್ ಅಂತ ಇವರ ತಂದೆ ಹೆಸರು, ತಾಯಿಯವರು ಭಗವತಿಯಾರ್ ಅಂತ. ಇವರು ಪರಮಶಿವ ಭಕ್ತರೇ. ಈ ಶೀರ್ಗಾಳಿ ಬಗ್ಗೆ ಒಂದೆರಡು ಮಾತು ಹೇಳೋದಿದೆ. ಈ ಒಂದು ಕಾಲದಲ್ಲಿ ಈ ಊರಿನಲ್ಲಿ ಇವರನ್ನ ಸಮೀಪದಲ್ಲಿ ಒಂದು ಮಹಾ ಜಲಪ್ರಳಯವಾಯಿತಂತೆ. ಜಲಪ್ರಳಯವಾದಾಗ ಯಾರೂ ಉಳಿಯೋ ಹಾಗಿರಲಿಲ್ಲ, ಎಲ್ಲೆಲ್ಲೂ ನೀರು ಎಲ್ಲೆಲ್ಲೂ ನೀರು, ಎಲ್ಲ ಮುಳುಗಿ ಹೋಗ್ತಾ ಇದೆ. ಆಗ ಈ ಶೀರ್ಗಾಳಿ ಅನ್ನೋ ಊರಿನಲ್ಲೇ ಪರಮೇಶ್ವರನು ಒಂದು ದೊಡ್ಡ ದೋಣಿಯನ್ನು ತೆಗೆದುಕೊಂಡು ಬಂದು ಆ ಊರನ್ನು ಆ ಊರಿನ ಜನಗಳನ್ನು ಕಾಪಾಡಿದರು ಅಂತ ಇದೆ. ಆದ್ದರಿಂದ ಈ ಊರಿನ ಭಗವಂತನಿಗೆ ಪರಮೇಶ್ವರನಿಗೆ ದೋಣಿಯಪ್ಪ ಅಂತ ಹೆಸರಾಗಿದೆ. ಇದು ಈ ಊರಿಗೆ ಇನ್ನೂ ಅನೇಕ ಹೆಸರುಗಳು ಕೂಡ ಇದೆ. ಈಗ ಸದ್ಯಕ್ಕೆ ಹೇಳೋದಾದರೆ ಬ್ರಹ್ಮಪುರಿ ಅಂತಲೂ ಕೂಡ ಈ ಊರಿಗೆ ಹೆಸರಿದೆ. ಇದು ಮುಂದೆ ಬರ್ತಾ ಇದೆ. ಅದನ್ನು ತಮಿಳಿನಲ್ಲಿ ಪಿರಮಾಪುರಂ ಅಂತ ಕರೀತಾರೆ. ಇದು ಈ ಊರಿನ ಬಗ್ಗೆ ಒಂದು ವಿಷಯ. ಮತ್ತು ಈ ಕಾಲ, ಆ ಕಾಲದಲ್ಲಿ ಹೇಗಿತ್ತು ಅಲ್ಲಿ ಸಮಾಜ ಅಂತಂದರೆ, ಈ ಶ್ರಮಣರು ಅನ್ನೋರು ತಮ್ಮ ಮತವನ್ನು ಎಲ್ಲೆಲ್ಲೆಲ್ಲೆಲ್ಲೂ ಹರಡಿಬಿಟ್ಟು ಶಿವ ಭಕ್ತರಿಗೆ, ಶಿವ ಮತಕ್ಕೆ, ಶೈವ ಮತಕ್ಕೆ ಏನೂ ಇಲ್ಲದ ಹಾಗೆ ಅವರಿಗೆ ಹಿಂಸೆ ಕೊಡೋದು, ವಿಭೂತಿ ಹಾಕಬಾರ್ದು, ದೇವರ ಹೆಸರು ಹೇಳಬಾರ್ದು, ದೇವಸ್ಥಾನಗಳಿರಬಾರ್ದು ಅನ್ನೋ ಥರ ಒಂದು ಶೈವ ಮತವನ್ನು ತುಳಿದಿಟ್ಟಿದ್ದರು. ಎಲ್ಲೆಲ್ಲೂ ಜೈನ ಮತವೇ ಇರಬೇಕು ಅನ್ನುವ ಒಂದು ಅವರದು ಪ್ರಾಬಲ್ಯ ಜಾಸ್ತಿ ಇತ್ತು. ಈ ಶಿವಪಾದ ಹೃದಯರು ಮತ್ತು ಭಗವತಿ ಅವರಿಬ್ಬರು ಶಿವಭಕ್ತರೇ ಆಗಿದ್ದರಿಂದ ಆದರೂ ಸ್ವಲ್ಪ ಧೈರ್ಯ ಮಾಡಿ ವಿಭೂತಿಯೆಲ್ಲ ಹಚ್ಕೊಳ್ತಾ ಇದ್ದರು. ಈಶ್ವರನಲ್ಲಿ, ದೋಣಿಯಪ್ಪನವರಿನಲ್ಲಿ ಪ್ರಾರ್ಥಿಸಿಕೊಂಡರು, ನನಗೆ ಒಬ್ಬ ಮಗನನ್ನು ಕೊಡಬೇಕು. ಎಂಥ ಮಗ ಬೇಕು ಅಂತಂದರೆ, ಇಲ್ಲಿ ಶ್ರವಣರ ಪ್ರಾಬಲ್ಯ ಜಾಸ್ತಿ ಆಗಿದೆ, ನಮ್ಮ ಶೈವ ಮತ ತುಳಿಯಲ್ಪಟ್ಟಿದೆ, ಮತ್ತೆ ಇದನ್ನು ಪುನರುಜ್ಜೀವನವನ್ನು ಮಾಡತಕ್ಕಂಥ ಒಬ್ಬ ಮಗನನ್ನು ಕೊಡಪ್ಪ ಅಂತ ಈಶ್ವರನ ಕೇಳಿಕೊಂಡರು. ಈಶ್ವರನು ಒಲಿದ, ಇವರ ಪ್ರಾರ್ಥನೆಗೆ ಒಲಿದು ಒಬ್ಬ ಮಗನನ್ನು ಅನುಗ್ರಹ ಮಾಡಿದ. ಆ ಮಗ ಹುಟ್ಟಿದಾಗ ಏನಾಯಿತು, ಸಂಭ್ರಮ, ಎಲ್ಲ ಊರಿನಲ್ಲಿ ವಾತಾವರಣವೇ ಬದಲಾವಣೆ ಆಗೋಯಿತು. ಎಲ್ಲೆಲ್ಲೂ ಸಂಭ್ರಮ, ದೇವತೆಗಳೆಲ್ಲ ಪುಷ್ಪವೃಷ್ಟಿ ಕರೀತಾ ಇದ್ದಾರೆ, ಜಯಘೋಷವಾಗ್ತಾ ಇದೆ. ಊರಿನಲ್ಲಿ ಒಂದು ಆಹ್ಲಾದಕರವಾದ, ಸಂತೋಷಕರವಾದ ವಾತಾವರಣ ಸೃಷ್ಟಿಯಾಯಿತು. ಪಕ್ಷಿಗಳೆಲ್ಲ ಚಿಲುಬುರಿಗುಟ್ಟುತ್ತಾ ಸಂತೋಷವಾಗಿವೆ. ಈ ತರಹ ಒಂದು ಸಂತೋಷದ, ಆನಂದದಿಂದ ತುಂಬಿದ ವಾತಾವರಣ ಸೃಷ್ಟಿಯಾಯಿತು ಈ ಮಗು ಹುಟ್ಟಿದಾಗ. ಅದರಿಂದ ಇವರಿಗೂ, ಶಿವಪಾದಹೃದಯರಿಗೂ, ಓಹೋ, ನಾನು ಕೇಳಿದಂಥ ಮಗನನ್ನೇ ಪರಮೇಶ್ವರ ಪ್ರಸಾದಿಸಿದ್ದಾನೆ, ಇವನಿಂದ ನಮ್ಮ ಶೈವಮತ ಪುನರುಜ್ಜೀವನಗೊಳ್ಳುತ್ತೆ ಅಂತ ಅವರು ಭಾವಿಸಿದರು. ಹೀಗೆ ಎಲ್ಲ ಸಂಭ್ರಮದಿಂದ ಇರುವಾಗ ಈ ಹುಡುಗನಿಗೆ ಸ್ವಲ್ಪ ಅಳೋ ಸ್ವಭಾವ, ಎಲ್ಲ ಮಕ್ಕಳು ಅಳುತ್ತವೆ. ಈ ಮಗು ಏನು ಅಳ್ತಾ ಇತ್ತು ಅಂದರೆ, ಅಪ್ಪ ಅಮ್ಮ ಅಂತ ಸಂಬೋಧಿಸಿ, ಅಪ್ಪ ಅಮ್ಮ ಅನ್ನೋ ಸಂಬೋಧಿಸಿ ಅಳ್ತಾ ಇದೆ ಆಗಾಗ. ಇವರೆಲ್ಲ ಏನು ತಿಳ್ಕೊಂಡ್ರು, ಏನೋ ಮಗು ಅಳ್ತಾ ಇದೆ ಅಂತ ಅಂದ್ಕೊಂಡ್ರು. ಆದರೆ ಆ ಮಗುವಿನ ಅರ್ಥ, ಹಾಗೆ ಕೂಗೋದ್ರ ಅರ್ಥ ಏನು ಅಂತಂದರೆ, ಆ ಮಗುವಿಗೆ ಅಪ್ಪ ಅಂತಂದರೆ ಪರಮೇಶ್ವರ ಅದರ ಮನಸ್ಸಿನಲ್ಲಿರೋದು, ಅಮ್ಮ ಅಂತಂದರೆ ಪಾರ್ವತಿ. ಈ ಅಪ್ಪ ಅಮ್ಮನ ಕೂಗಿಕೊಂಡು ಕರೆದುಕೊಂಡು ಅದು ಕೂಗಿ ಅಳ್ತಾ ಇದೆ. ಆದರೆ ಜನಗಳಿಗೆ ಇದು ಅರ್ಥ ಆಗಲಿಲ್ಲ. ಹೀಗೆ ನಡೆದು ಒಂದು ಸುಮಾರು ಮಗುಗೆ 3 ವರ್ಷ ಆಗಿದೆ. ಸುಮಾರು 3 ವರ್ಷ ಆದಾಗ ಒಂದು ದಿವಸ ಈ ಶಿವಪಾದ ಹೃದಯರು ಏನು ಮಾಡಿದ್ದಾರೆ, ನಾನು ದೇವಸ್ಥಾನದ ಕೊಳಕ್ಕೆ ಹೋಗ್ಬಿಟ್ಟು ಸ್ನಾನ ಸಂಧ್ಯಾವಂದನೆ ಇತ್ಯಾದಿ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತೇನೆ ಅಂತ ಹೊರಟರು. ಮಗು ಏನಾಯಿತು, ನಾನು ಬರ್ತೇನಪ್ಪ ಅಂತ ಒಂದು ಹಠ ಹಿಡಿತು. ಭಗವತಿ ಯಾರು ಹೇಳಿದ್ರು, ಮಗುನ ಕರ್ಕೊಂಡು ಹೋಗಿ ಅದಕ್ಕೇನಂತೆ ಅಂತ ಶಿಫಾರಸು ಮಾಡಿದ್ರು. ಸರಿ ಬಾಪ್ಪ ಅಂತ ಮಗುವನ್ನು ಕರ್ಕೊಂಡು, 3 ವರ್ಷದ ಮಗು ಕರ್ಕೊಂಡು ಕೊಳದ ಹತ್ರ ಹೋದರು. ಕೊಳದ ಮೇಲೆ ಮಗುವನ್ನು ಕೂಡಿಸ್ಬಿಟ್ಟು, ನಾನು ಸಂಧ್ಯಾವಂದನೆ ಇತ್ಯಾದಿ ಎಲ್ಲ ಮಾಡಿ ಬರ್ತೇನೆ, ಅದ್ರ ತನಕ ನೀನು ಇಲ್ಲೇ ಕೂತಿರು ಅಂತ ಹೇಳಿಬಿಟ್ಟು ಕೊಳದಳಕ್ಕೆ ಇಳಿದ್ರು. ಕೊಳದಳಕ್ಕೆ ಇಳಿದ್ರು, ಸ್ವಲ್ಪ ಹೊತ್ತು ಮಗು ಕೂತಿತ್ತು ಮೇಲ್ಗಡೆನೆ. ಇದಕ್ಕೆ ಏನೋ ತುಂಬ ಹೊತ್ತಾಗ್ತಾ ಇದೆ, ಅಪ್ಪ ಅಪ್ಪ ಅಂತ ಕರೀತು, ಬರಲಿಲ್ಲ ಈ ಅಪ್ಪ. ಅವರು ಇನ್ನೂ ಅವರ ಕೆಲಸಗಳು ನಡೀತಾ ಇತ್ತು. ಏನಾಯಿತು, ಅಲ್ಲಿಂದ ಹುಡುಗ ಎದ್ದು ದೇವಸ್ಥಾನದ ಕಡೆ ಹೋಗಿ ಅಲ್ಲಿ ಗೋಪುರವನ್ನು ನೋಡ್ತಾ ಅಪ್ಪ ಅಮ್ಮ ಅಂತ ಕೂಗ್ತಾ ಇದೆ ಮಗು. ಅಲ್ಲಿ ಏನಾಗಿದೆ, ಪರಮೇಶ್ವರನು ಅಲ್ಲೇ ಮೇಲೆ ಕೂತ್ಕೊಂಡು ಪಾರ್ವತಿ ಸಮೇತ ಅಲ್ಲಿ ಮಗುವಿಗೆ ದರ್ಶನ ಕೊಡ್ತಾ ಇದ್ದಾರೆ. ಮಗುವಿಗೆ ಪರಮಾನಂದವಾಗಿ ಕಣ್ಣಲ್ಲಿ ನೀರು ಧಾರೆ ಆಗ್ಯ ಎಂಥ ಅದು ಅಳ್ತಾ ಇಲ್ಲ ಆನಂದ ಆಶ್ರಮ. ಅದನ್ನು ನೋಡಿ ಅಪ್ಪ ಅಮ್ಮ ಅಂತ ಕರೆದಾಗ ಪರಮೇಶ್ವರನು ದಯಾಮಯೇ ನೋಡು ನಮ್ಮ ಮಗು ಏನೋ ಕೇಳ್ತಾ ಇದೆ ಹೋಗಿ ನೋಡ್ತೀಯಾ ಅಂತ ಪಾರ್ವತಿಗೆ ಸೂಚನೆ ಕೊಟ್ಟರು. ಪಾರ್ವತಿ ದಯಾಮಯಿ ಕೇಳಬೇಕಾ ಜಗನ್ಮಾತೆ ಬಂದು ಮಗುವಿನ ಹತ್ರ ಬಂದರು. ಮಗುವನ್ನು ಎತ್ಕೊಂಡು ಅದನ್ನು ಲಾಲನೆ ಪಾಲನೆ ಮಾಡಿ ಮುದ್ದಿಸಿ ತೊಡೆ ಮೇಲೆ ಮಲಗಿಸ್ಕೊಂಡು ಹೀಗೆ ಹೇಳ್ತಾರೆ ಸ್ತನ್ಯಪಾನವನ್ನು ಮಾಡಿಸಿದರು ಮಗುವಿಗೆ. ಪಾರ್ವತಿಗೆ ಸ್ತನ್ಯಪಾನವನ್ನು ಮಾಡಿಸಿಬಿಟ್ಟು ಒಂದು ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಅದರಲ್ಲಿ ಶಿವಜ್ಞಾನವನ್ನು ಕೂಡ ತುಂಬಿಸಿ ಮಗುವಿಗೆ ಕುಡಿಸಿದರು ಅಂತ ಇದೆ. ಆ ಮಗು ಆ ಹಾಲನ್ನು ಕುಡಿದ ತಕ್ಷಣವೇ ಅದಕ್ಕೆ ಶಿವಜ್ಞಾನ ಉಂಟಾಯಿತು, ತಕ್ಷಣವೇ ಜ್ಞಾನ ಉಂಟಾಯಿತು. ಆಗ ಏನಾಯಿತು, ಈ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ದವರು ಶಿವಪಾದರಿದ್ದರು ಬಂದು ನೋಡ್ತಾರೆ ಮಗು ಅಲ್ಲಿ ಕಟ್ಟೆ ಮೇಲೆ ಇಲ್ಲ. ಆಗ ಮೇಲೆ ಬಂದು ಎಲ್ಲಿ ಮೈಲಿ ಅಂತ ಹುಡುಕಿದ್ರೆ ಈ ಮಗು ಏನು ಮಾಡಿದೆ, ಈ ದೇವಸ್ಥಾನದ ಕಡೆ ಗೋಪುರದ ಕಡೆ ನೋಡ್ತಾ ನಿಂತಿದೆ. ಇವರಿಗೆ ಬಾಯಿನಲ್ಲಿ ನೋಡಿದ್ರೆ ಮಗುವಿನ ಬಾಯಿನಲ್ಲಿ ಹಾಲು, ಪಕ್ಕದಲ್ಲಿ ಹಾಲಿನ ಒಂದು ಬಟ್ಲು ಬಂಗಾರದ ಬಟ್ಲು ಎಲ್ಲ ಇದೆ. ಇವರು ಏನಂತ ಊಹೆ ಮಾಡಿದ್ರು, ಯಾರೋ ಬಂದು ಮಗುವಿಗೆ ಹಾಲು ಉಣಿಸಿದ್ದಾರೆ, ಇವ್ರಿಗೆ ಇಷ್ಟ ಆಗಲಿಲ್ಲ, ಯಾರು ಬಂದು ಕುಡಿಸಿದ್ರೋ ಗೊತ್ತಾಗಲಿಲ್ವಲ್ಲ ಅಂತ ಬೇಜಾರಿಯಿಂದ ಮಗುವನ್ನು ಗದರಿಸ್ತಾ ಇದ್ದಾರೆ. ಯಾರು ಹಾಲು ಕೊಟ್ಟವ್ರು ಹೇಳು, ಎಲ್ಲಿಂದ ಬಂತು ಹಾಲು ಅಂತ ಮಗುವಿನ ಅಲ್ಲೇ ಒಂದು ಕೋಲ್ ಬೇರೆ ಇತ್ತು ಅದನ್ನು ತೆಗೆದುಕೊಂಡು ಮಗುವನ್ನು ಗದರಿಸ್ತಾ ಇದ್ದಾರೆ. ಮಗು ಕಣ್ಣೀರು ಸುರಿಸ್ತಾ ಇದೆ. ಇವರು ಹೆದರಿಸಿದ್ದಕ್ಕೆಲ್ಲ ಅಲ್ಲಿ ಅದು ಆನಂದದಿಂದ ಈಶ್ವರ ನೋಡಿಬಿಟ್ಟು ಕಣ್ಣೀರು ಸುರಿಸ್ತಾ ಇದೆ. ಅಲ್ಲಿ ಆ ಕಡೆ ಎರಡೂ ಕೈಗಳಿಂದ ಮೇಲೆ ತೋರಿಸ್ಕೊಂಡು ಹೇಳ್ತಾ ಇದೆ, ಉತ್ತರ ಹೇಳ್ತಾ ಇದೆ. ಆ ಉತ್ತರ ಏನು ಅನ್ನೋದು ಅವರು ಅದು ಆ ಮಗು ರಚಿಸಿರುವ ಮೊದಲನೆಯ ಪದ್ಯ. ಜ್ಞಾನ ತುಂಬಿಬಿಟ್ಟಿದೆ, ಪದ್ಯ ರಚನೆ ಮಾಡ್ತಾ ಇದೆ, ಮೇಲುಗಡೆ ತೋರಿಸಿ ಪಾರ್ವತಿ ಪರಮೇಶ್ವರನ ನೋಡ್ತಾ ಇದೆ. ಆದರೆ ಶಿವಪಾದಹೃದಯರಿಗೆ ಅದು ಅರ್ಥವೇ ಆಗಲಿಲ್ಲ. ಕಣ್ಣೀರು ಬರ್ತಾ ಇದೆಯಲ್ಲ, ಅದು ಆನಂದಾಶ್ರು. ಈಗ ಆ ಪದ್ಯವನ್ನು ಹೇಳ್ತಲ್ಲ ಮಗು, ಅದು ಹೇಗಿದೆ ಅಂತ ಸ್ವಲ್ಪ ಗಮನಿಸೋಣ.

ನಾವು ಕೇಳಿದ್ವಲ್ಲ ಈ ಪದ್ಯಗಳ ಅರ್ಥ ಹೀಗಿದೆ. ಆ ಮಗುವಿಗೆ ಆ ಕವಿಯ ಚಮತ್ಕಾರ ಹೇಗೆ ಉಂಟಾಯಿತು, ಸಂಗೀತ ಜ್ಞಾನ ಹೇಗೆ ಬಂತು, ಇದೆಲ್ಲ ಇದರಲ್ಲಿ ಇದೆ. ಆತ ಸಾಕ್ಷಾತ್ತಾಗಿ ಭಗವಂತನನ್ನು ನೋಡಿ ವರ್ಣಿಸ್ತಾ ಇದ್ದಾನೆ. ಅರ್ಥ ನಾನು ತಾತ್ಪರ್ಯವನ್ನು ಹೇಳ್ತೀನಿ. ಆ ಹುಡುಗನಿಗೆ ಹೇಗೆ ಕಾಣ್ತಾ ಇದೆ, ಅರ್ಧನಾರೀಶ್ವನಾಗಿರುವ ಈಶ್ವರನು ಕಿವಿಯಲ್ಲಿ ಹೆಂಗಸರು ತೊಟ್ಟುಕೊಳ್ಳುವ ಓಲೆ ಅನ್ನು ಈಶ್ವರ ತೊಟ್ಟಿದ್ದಾನೆ. ಮತ್ತು ಕಿರೀಟದಲ್ಲಿ, ಕಿರೀಟ ಧರಿಸಿದ್ದಾನೆ, ಅದರಲ್ಲಿ ಚಂದ್ರನ ಒಂದು ಬಿಂಬವಿದೆ. ಚಂದ್ರನೇ ಇದ್ದಾನೆ, ಬಿಂಬವಲ್ಲ ಚಂದ್ರನೇ ಇದ್ದಾನೆ. ಅದು ಎಂತಹ ಚಂದ್ರ, ಕ್ರೆಸೆಂಟ್ ಮೂನ್ ಅಂತ. ಮತ್ತು ಯಾವ ಥರ ಇದ್ದಾನೆ, ಯಾವ ವಾಹನದಲ್ಲಿದ್ದಾನೆ ಅಂತಂದರೆ ವೃಷಭಾರೂಢನಾಗಿ ಇದ್ದಾನೆ. ಮಗು ಹೇಳ್ತಾ ಇದೆ, ತಾನು ನೋಡ್ತಾ ಇರೋದನ್ನು ಹೇಳ್ತಾ ಇದೆ. ಸುಳಿಗಾರನಲ್ಲಿ ಅಂದರೆ ಶ್ಮಶಾನದಲ್ಲಿ ವಾಸವಾಗಿರುವ ಈ ಪರಮೇಶ್ವರ ಶವದ ಬೂದಿಯನ್ನು ಮೈಮೇಲೆಲ್ಲ ಪೂಸಿಕೊಂಡು ಇಂಥ ಈಶ್ವರನ ನಾನು ನೋಡ್ತಾ ಇದ್ದೀನಲ್ಲ, ಈಶ್ವರ ನನ್ನ ಹೃದಯವನ್ನು ಕದ್ದುಬಿಟ್ಟಿದ್ದಾನೆ ಅಂತ ಮಗು ಹೇಳ್ತಾ ಇದೆ. ನನ್ನ ಹೃದಯವನ್ನು ಕದ್ದುಬಿಟ್ಟಿರುವ ಕಳ್ಳ ಈ ದೇವರು ಅಂತ ಹೇಳ್ತಾ ಇದ್ದಾನೆ. ಮುಂದೆ ಈ ಪರಮೇಶ್ವರನ ಬ್ರಹ್ಮನು ಪೂಜಿಸಿ ಅನುಗ್ರಹ ಪಡೆದ, ಅನುಗ್ರಹವನ್ನು ಪಡೆದ ಮೇಲೆ ಎಲ್ಲ ಋಷಿಗಳು ಇವು ಮತ್ತು ಸಾಧು ಸಂತರು ಎಲ್ಲರೂ ಈತನನ್ನು ಹೊಗಳಿದ್ದಾರೆ. ಅಂಥ ಮಹಾಮಹಿಮನಾದ ಪರಮೇಶ್ವರನು ಈತನಲ್ವೇ ಈ ಬ್ರಹ್ಮಪುರ ಅಂದರೆ ಪಿರಮಾಪುರದಲ್ಲಿ ವಾಸವಾಗಿರುವ ಈ ಈಶ್ವರನು ಮಹಾಮಹಿಮನಾದ ಒಡೆಯನಲ್ಲವೇ ಅಂತ ಮಗು ಹೇಳ್ತಾ ಇದೆ. ಮುಂದೆ ಇನ್ನು ಹೇಗಿದ್ದಾನೆ ಈಶ್ವರ, ಅದು ನೋಡ್ತಾ ಇರೋದು. ಆ ಗಟ್ಟಿಯಾದ ಆಮೆಯ ಚಿಪ್ಪನ್ನು ಧರಿಸಿದ್ದಾನಂತೆ, ಒಂದು ಕೊಂಬನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ನಾಗ ಸರ್ಪವನ್ನು ಕತ್ತಿನಲ್ಲಿ ಇಟ್ಕೊಂಡಿದ್ದಾನೆ, ಸುತ್ತಿಕೊಂಡಿದ್ದಾನೆ. ಹೀಗೆ ಅಲಂಕೃತನಾಗಿರುವ ಈಶ್ವರ ಮನುಷ್ಯ ಕಪಾಲವನ್ನು ಭಿಕ್ಷಾಪಾತ್ರೆಯನ್ನಾಗಿ ಇಟ್ಕೊಂಡಿದ್ದಾನೆ. ಮತ್ತು ಇದೆಲ್ಲ ಸಾಲುವಂಥ ಒಂದು ಕಪಾಲ ಭಿಕ್ಷಾಪಾತ್ರೆ, ಅದನ್ನು ತಗೊಂಡು ಹೇಗೆ ಬರ್ತಾ ಇದ್ದಾನೆ ನಡೆದು ಅಂತಂದರೆ, ಆನಂದದಿಂದ, ಟಿ ವಿಯಿಂದ, ಗರ್ವದಿಂದ, ಗಾಂಭೀರ್ಯದಿಂದ ನಡೆದು ಬರ್ತಾ ಇರೋ ಈ ಶೇವನನ್ನು ನೋಡಿ ದೇವರುಗಳು, ಸಾಧು ಸಂತರುಗಳು ಎಲ್ಲರೂ ಕೈ ಮುಗಿದು ಭಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ. ನನ್ನ ಹೃದಯವನ್ನು ಕದ್ದಿರುವುದೇ ಈಶ್ವರನು, ಈ ಪಿರಮಾಪುರದ ಒಡೆಯನಲ್ಲವೇ, ಎಷ್ಟು ಮಹಾಮಹಿಮನಾದ ಒಡೆಯ ಈಶ್ವರ ಅಂತ ಮಗು ಹೀಗೆ ವರ್ಣನೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಮಗು ಸಾಕ್ಷಾತ್ತಾಗಿ ಪರಮೇಶ್ವರನನ್ನು ದರ್ಶನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಕೊನೆಯ ಒಂದು ಆ ಪದಿಹದ ಪದ್ಯವನ್ನು, ಅದರ ಅರ್ಥ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ.

0: ಒಂದು ಪದಿಹ ಅಂದರೆ 10 ಅಥವಾ 11 ಸ್ಟ್ಯಾಂಡ್ಸ್ ಆಗಲಿರುತ್ತವೆ. ಈಗ ನಾವು ಕೇಳಿದ್ದು ಆ ಪದಿಹದ ಕೊನೆಯ ಪದ್ಯ. ಆ ಪದ್ಯದ ಅರ್ಥ ವಿವರಿಸ್ತೇನೆ. ಮಗು ಏನು ಹೇಳ್ತಾ ಇದೆ ಅಂತಂದರೆ, ಬ್ರಹ್ಮಪುರಿಯಲ್ಲಿ ನೆಲೆಸಿರುವ ಈ ಈಶ್ವರನಿದಾನಲ್ಲ, ಈತನು ನನಗೆ ಪ್ರಸಾದ ಮಾಡಿರುವಂತಹ ಪದಿಹ ಇದು. ಒಂದೊಂದು ಶಬ್ದವು ನನಗೆ ಈಶ್ವರನು ಅನುಗ್ರಹಿಸಿರೋದು, ನಾನು ಹಾರದೆ ಅಂತ ತಿಳ್ಕೋಬೇಕಾಗಿಲ್ಲ. ಬ್ರಹ್ಮಪುರಿಯ ಒಡೆಯನಾದ ಈ ಈಶ್ವರನು ನನಗೆ ಒಂದೊಂದು ಶಬ್ದವನ್ನು ನನಗೆ ಅನುಗ್ರಹಿಸಿದ್ದಾನೆ, ಅದನ್ನೇ ನಾನು ಹಾಡಿದ್ದೇನೆ. ಇದರಿಂದ ಜ್ಞಾನ ಸಂಬಂಧಂ ಅಂದ ರಚಿಸಿರುವ ಈ ಪದಿಹವನ್ನು ಯಾರು ಭಕ್ತಿಯಿಂದ, ಅಚಲವಾದ ದೃಢ ನಂಬಿಕೆ ಭಕ್ತಿಯಿಂದ ಹಾಡ್ತಾರೋ ಅವರು ಮೋಕ್ಷ ಮಾರ್ಗವನ್ನು ಹುಡುಕ್ತಾ ಹೋಗ್ತಾ ಇದ್ದರೆ ಆ ಮಾರ್ಗವು ಕಠಿಣವಾಗಿರೋದಿಲ್ಲ, ಬಹಳ ಸುಲಭವಾಗಿರುತ್ತೆ ಮತ್ತು ಈಶ್ವರನ ಸಾಕ್ಷಾತ್ಕಾರವನ್ನು ಪಡೀತಾರೆ ಅಂತ. ಜ್ಞಾನ ಸಂಬಂಧನಾದ ನಾನು, ಜ್ಞಾನ ಸಂಬಂಧನ್ ರಚಿಸಿದ ಈ ಪದ್ಯವನ್ನು ಯಾರು ಹೇಳ್ತಾರೋ ಅವರಿಗೆ ಮೋಕ್ಷ ಸಾಧನೆಗೆ ಸುಲಭವಾದ ದಾರಿಯಾಗತ್ತೆ ಅಂತ ಅರ್ಥ. ಇನ್ನು ಮುಂದೆ ನಮಗೆ ಏನು ತಿಳಿಯುತ್ತೆ, ಆ ಕ್ಷಣವೇ ಈ ಮಗು ಹಸುಗೂಸು ಇಷ್ಟೆಲ್ಲ ಹೇಳಿದಲ್ಲ, ಅದು ತಿರುಜ್ಞಾನ ಸಂಬಂಧ ಅನ್ನುವ ಮಹನೀಯರಾದರು. ಎಲ್ಲರೂ ಅಲ್ಲಿ ನೆರೆದಿದ್ದವರಿಗೆಲ್ಲ ಈ ಒಂದು ಮಗು ಇಷ್ಟು ಚೆನ್ನಾಗಿ ಕವಿ ಹೀಗೆ ಒಂದು ಕಾವ್ಯವನ್ನು ರಚಿಸುವ ಯೋಗ್ಯತೆ ಈ ಮಗುವಿಗೆ ಹೇಗೆ ಬಂತು? ನಾವು ನೋಡಿದ್ರೆ ಈ ಕಾವ್ಯದಲ್ಲಿ ಆ ಪ್ರಾಸ ನೋಡಿ, ಪದದ ಪ್ರಾಸ, ಏಡುಡೆಯ ಈಡುಡೆಯ ಕಾಡುಡೆಯ, ಈ ಪದಗಳ ಪ್ರಾಸವೇನು, ಮತ್ತು ಸಂಗೀತದಲ್ಲಿ ಹೇಳ್ತಾ ಇರುವ ಸಂಗೀತ ಜ್ಞಾನವೇನು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಭಕ್ತಿ, ಭಗವಂತನನ್ನೇ ಕಂಡುಬಿಟ್ಟೆ ಅಂತ ಹೇಳ್ತಾ ಇರೋದು, ಈ ಒಂದು ಚಿಕ್ಕ ಮಗುವಿಗೆ ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ, ಆ ಮಾತೆ ತಾಯಿ ಜ್ಞಾನವೆಂಬ ಹಾಲನ್ನು ಮಗುವಿಗೆ ನೇರವಾಗಿ ಕುಡಿಸಿದಾಳೆ, ಶಿವಜ್ಞಾನವನ್ನು ಸೇರಿಸಿದಾಳೆ, ಅದರಿಂದ ಈ ಜ್ಞಾನವು ಬಂದಿದೆ. ಅಂದರೆ ಭಗವಂತನ ಅನುಗ್ರಹವಿದ್ದರೆ ಏನು ಬೇಕಾದರೂ ಪವಾಡಗಳಾಗುತ್ತೆ. ಅದಕ್ಕೆ ಇದೊಂದು ಗೊತ್ತಿದ್ವೆ, ಇದೊಂದು ಹೇಳಿದಾರಲ್ಲ, ಪಂಗುಂ ಲಂಘಯತೆ ಗಿರಿಂ, ಅಂದರೆ ಭಗವಂತನ ಅನುಗ್ರಹವಿದ್ದರೆ ಒಬ್ಬ ಹೆಣವನು ಕೂಡ ಒಂದು ಪರ್ವತವನ್ನು ಹಾರಿಬಿಡ್ತಾನೆ. ಭಗವಂತನ ಅನುಗ್ರಹ ಇದ್ದರೆ ಏನು ಬೇಕಾದರೂ ನಡೆಯುತ್ತೆ. ಹೀಗೆ ಎಲ್ಲರೂ ನೋಡ್ತಾ ಇದ್ದಾರೆ ಈ ಮಗು ಹೀಗೆ ಅದ್ಭುತವಾದ ಒಂದು ಪದಿಹವನ್ನು ಹಾಡಿದೆ, ಮೇಲಿಂದ ಜಯಘೋಷವಾಗ್ತಾ ಇದೆ, ದೇವತೆಗಳು ಎಲ್ಲರೂ ಕೂಡ ಜಯಘೋಷ ಮಾಡ್ತಾ ಇದ್ದಾರೆ, ಮತ್ತು ಪುಷ್ಪವೃಷ್ಟಿ ನಡೆದಿದ್ದಾರೆ. ಮಗುವನ್ನು ತಂದೆಯವರು ಆವಾಗ ಅರ್ಥವಾಯಿತು, ಈ ಮಗು ದೇವರ ಮಗು, ಅಂದರೆ ಆಡುಡಿಯ ಪಿಳ್ಳೆಯಾರ್. ಆಡುಡಿಯ ಪಿಳ್ಳೆಯಾರ್ ಅಂತಂದರೆ ದೇವರು ಈ ಮಗುವನ್ನು ತನ್ನವನನ್ನಾಗಿ ಮಾಡಿಕೊಂಡ್ರು ಅಂತ. ಆ ಮಗು ದೇವರನ್ನಾಗಿ ಇಟ್ಟಿಸ್ಕೊಂಬಿಡ್ತು, ಆಡುಡಿಯ ಪಿಳ್ಳೆಯಾರ್ ಅಂತಾಯಿತು. ಮಗುವನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ದೇವಸ್ಥಾನದಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ, ಸಂಭ್ರಮವೋ ಸಂಭ್ರಮ, ದೇವತೆಗಳೆಲ್ಲ ಮೆಚ್ಚಿಬಿಟ್ರು, ಊರೆಲ್ಲ ಆನಂದದಿಂದ ತುಂಬಿದೆ. ಅಲ್ಲಿದ್ದ ಶಿವಭಕ್ತರು ಎಲ್ಲರೂ ಕೂಡ ಆನಂದದಿಂದ ಮಗುವನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ, ಊರಲ್ಲೆಲ್ಲ ಸಂಭ್ರಮ. ಹೇಗೆ ಊರಲ್ಲ ಸಂಭ್ರಮ ಹೇಗೆ ಅಂತಂದರೆ, ಪಕ್ಷಿಗಳು, ವಾತಾವರಣವೇ ಒಂದು ಹಬ್ಬದ ವಾತಾವರಣ, ಸಂಭ್ರಮದಿಂದ ಕೂಡಿದೆ. ಈ ಥರ ಬದಲಾವಣೆ ಆಯಿತು ಅಲ್ಲಿ ಅಂತ ಶೇಖಿಯಾರವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅದು ಒಂದು ಸಂಭ್ರಮವಾದ, ಎಲ್ಲರೂ ಮೆಚ್ಚಬೇಕಾದಂತಹ, ಸೆಲೆಬ್ರೇಟ್ ಮಾಡಬೇಕಂತಹದ ದಿವಸವೇ ಆಗೋಯಿತು. ಹೀಗೆ ಅವರು ಆ ದಿವಸದಿಂದ ತಿರುಜ್ಞಾನ ಸಂಬಂಧ, ಇನ್ನು ಮುಂದೆ ನಾವು ಮಗುವಂತ ಕರೆಯೋ ಹಾಗಿಲ್ಲ, ಮಹಾಜ್ಞಾನಿಯಾದ ತಿರುಜ್ಞಾನ ಸಂಬಂಧರಂತ ಆದರು. ಊರನ್ನೆಲ್ಲ ಮೆರವಣಿಗೆ ಆಯಿತು, ಪ್ರಸಿದ್ಧರಾದ ಮಹಾಶಿವಭಕ್ತಿಯನ್ನು ಹೊಂದಿದ ಮಹಾನುಭಾವರಾದರು ಇವರು ತಿರುಜ್ಞಾನ ಸಂಬಂಧರ್. ಮಾರನೇ ದಿವಸವೇ ಈ ತಂದೆಯವರು ಶಿವಪಾದ ಹೃದಯರವರು ಎಲ್ಲ ಮಗುವಂತಾನೆ ಹೆಗಲ ಮೇಲೆ ಕೂಡಿಸ್ಕೊಂಡು ಸಂತೋಷದಿಂದ ಎಲ್ಲ ಕಡೆಗೆ ಹೋಗ್ತಾ ಇದ್ದಾರೆ. ಮಾರನೇ ದಿವಸವೇ ತಿರುಕ್ಕೋಲಕ ಅಂತ ಪಕ್ಕದಲ್ಲಿ ಇದ್ದ ಇನ್ನೊಂದು ಸ್ಥಳ, ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಈ ಮಗು ಹೋಯಿತು. ಅಲ್ಲಿ ಸಪ್ತಪುರೀಶ್ವರರಂತ ದೇವರು, ಪರಮೇಶ್ವರನ ಹೆಸರು ಆ ದೇವಸ್ಥಾನದಲ್ಲಿ, ಸಪ್ತಪುರೀಶ್ವರರಂತ. ಮಗುವನ್ನು ಕರ್ಕೊಂಡು ಹೋದರು. ದೇವಸ್ಥಾನ ನೋಡ್ತಾನೆ, ಪದಿಹಾ ಹಾರಕ್ಕೆ ಶುರು ಮಾಡ್ತು. ದೇವಸ್ಥಾನದೊಳಗೆ ಪದಿಹಾರ ಹಾರ್ತಾ ಹಾರ್ತಾ ಕೈಯಲ್ಲಿ ತಾಳ ಹಾಕ್ಕೊಳ್ತಾ ಇದೆ ಮಗು. ಕೈಯಲ್ಲಿ ತಾಳ ಹಾಕ್ಕೊಳ್ತಾ ಇದ್ದರೆ ಮಗುಗೆ ಹಾಕಿ ಏಟಿನ ಇದಕ್ಕೆ ತಾಳ ಹಾಕುವುದರಿಂದ ಕೈಯೆಲ್ಲ ಪಾಪ ಒಳಗೆ ಕೆಂಪಾಗಿಬಿಟ್ಟಿದೆ. ಇದನ್ನು ಪರಮೇಶ್ವರನು ಗಮನಿಸಿದರು. ಗಮನಿಸಿಬಿಟ್ಟು, ಅಯ್ಯೋ ನನ್ನ ಮಗುಗೆ ಕೈ ಎಷ್ಟು ನೋವಾಗ್ತಾ ಇದೆಯೋ ಪಾಪ, ತಾಳ ಹಾಕಿ ಅಂತ ಹೇಳಿಬಿಟ್ಟು ಒಂದು ಬಂಗಾರದ ತಾಳ ಜೊತೆ, ಅಂದರೆ ಸಿಂಬಲ್ಸ್ ಅಂತ ಹೇಳ್ತೀವಲ್ಲ, ಬಂಗಾರದ ಸಿಂಬಲನ್ನು ಕೊಟ್ಟರು ತಾಳ. ಅದರಲ್ಲಿ ಈ ಹುಡುಗ ತಾಳ ಹೀಗೆ ಹಾಕಿದ್ರೆ ಶಬ್ದ ನಾದ ಇಲ್ಲ, ಬಂಗಾರವೇ ಆಗಲಿ ಬೆಳ್ಳಿ ಆಗಲಿ ಅದು ನೋಬಲ್ ಮೆಟಲ್ಸ್ ಅಂತ ಕರೆಸ್ಕೊಂಡ್ರೂ ಕೂಡ ಈ ನಾದ ಉತ್ಪತ್ತಿ ಆಗೋದಿಲ್ಲ, ಟಕ್ಕು ಟಕ್ಕು ಅಂತ ಏನೋ ಕೆಟ್ಟ ಶಬ್ದವೇ ಬರುತ್ತೆ. ಇದನ್ನು ಪಾರ್ವತಿ ಅಂಬೆ ಪಾರ್ವತಿ ಗಮನಿಸಿದರು. ಹೀಗಾದರೆ ನಡೆಯೋದಿಲ್ಲ, ಇದಕ್ಕೆ ಒಳ್ಳೆಯ ನಾದವನ್ನು ಕೊಡಬೇಕು ಈ ಸಿಂಬಲ್ಗಳಿಗೆ ಅಂತ ಹೇಳಿ ಒಂದು ಒಳ್ಳೆ ನಾದ ಬರಬೇಕು, ಟಿಂಗ್ ಟಿಂಗ್ ಅಂತ ನಾದ ಬರಬೇಕು, ಆ ಥರ ಒಂದು ಅನುಗ್ರಹವನ್ನು ಮಾಡಿದರು. ಇದರಿಂದ ಈ ಪಾರ್ವತಿ ಅಮ್ಮನವರಿಗೆ ಇಲ್ಲಿ ಓಷೈ ಕೊಡುತ್ತ ನಾಯಕಿ ಅಂತ ಹೆಸರು ಬಂದಿದೆ. ಹೀಗೆ ಆ ನಂತರದಿಂದ ಇವರು ಆ ತಾಳಗಳನ್ನು ಸಿಂಬಲ್ಸನ್ನು ಯೂಸ್ ಮಾಡಿಕೊಂಡು ಪದಿಗಳನ್ನು ಹಾಡಿ ಒಂದರಿಂದ ಮುಂದೂರಿಗೆ ಹೋಗ್ತಾ ಇದ್ದರು ಅಂತ ಹೇಳಲ್ಪಟ್ಟಿದೆ. ಇವರು ರಚಿಸಿದ ಪದಿಗಗಳ ಸಂಗ್ರಹಕ್ಕೆ ತೇವಾರಂ ಅಂತ ಹೆಸರಿದೆ. ತೇವಾರಂ ಅಂತಂದರೆ ಏನು, ದೇವರಿಗೆ ಹಾಕುವ ಹೂವಿನ ಮಾಲೆ. ತೇವಾರಂ ಅಂದರೆ ಎಂಥ ಹಾರ ಹಾಕಿದರು, ಬರೀ ಗೀತೆಗಳ ಹಾಡುಗಳ ಹಾರ ತೇವಾರಂ. ಅಂದರೆ ದೇವರಿಗೆ ನಾವು ಹೂವಿನ ಹಾರ ಹಾಕ್ತೀವಿ, ಅದನ್ನು ಪೂಮಾಲೆ ಅಂತ ಕರೀತಾರೆ. ಹಾಡುಗಳ ಮಾಲೆ ಹಾಕಿದ್ರೆ ಪಾಮಾಲೆ ಅಂತ ಹೆಸರು. ಈ ಪಾಮಾಲೆ ಅಂತಂದರೆ ದೇವರಿಗೆ ಹಾಡುಗಳ ಮೂಲಕ ಹಾಕುವ ಅರ್ಪಿಸುವ ಹಾರ ತೇವಾರಂ ಅಂತ. ಇದು ಇವರು ಒಂದೊಂದು ಕ್ಷೇತ್ರಗಳಿಗೂ ಅಲ್ಲಿಂದ ಹೋಗ್ತಾಯಿದ್ರು. ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು, ಮಗು ಅಲ್ವೇ, ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾಯಿದ್ರು. ಇವರಿಗೆ ತಿರುನೀಲಕಂಠ ಬಾಣರ್ ಅನ್ನುವ ಮತ್ತೊಬ್ಬ ನಾಯನಾರವರ ಭೇಟಿಯಾಯಿತು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಏನಾಯಿತು ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ. ಆಸ್ ಎ ರಿಸಲ್ಟ್ ಆಫ್ ದೀಸ್ ಚೇಂಜಸ್, ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್. ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಷನ್ಸ್. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajur Vedam, Karmashaka, Adhyayam 15.
3: Atha Panchadasho Dhyayaham. Om Dhruvakshi.